ನಮಸ್ಕಾರ, ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಅಶ್ವಯುಜ ಮಾಸದ 3ನೆಯ ದಿನ, ಅಂದರೆ 2026 ಇಸ್ವಿ, ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕು, ಶುಕ್ರವಾರ. ಈಗ ಸಮಯ 5:58:30. ಶುಕ್ರವಾರದ ಬೆಳಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿ ನಾನು ಚಂದು ಬಾನುಲಿ ಬಂಧು. ಇಂದಿನ ಎಲ್ಲ ಪ್ರಸಾರ ಕಾರ್ಯಕ್ಕೆ ನಿಮಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕುಡಿಯುವ ನೀರಿಗೆ ಇದುವರೆಗೂ ಯಾವುದೇ ಸಮಸ್ಯೆ ಇಲ್ಲ. ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ 420 ಕೋಟಿ ರೂಪಾಯಿ ಇದೆ. ಅದನ್ನು ಬರ ಪರಿಹಾರಕ್ಕೆ ವೆಚ್ಚ ಮಾಡಲು ಆದೇಶ ನೀಡಲಾಗಿದೆ. ಇದುವರೆಗೂ ರಾಜ್ಯದ 127 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನದ ವತಿಯಿಂದ ಪ್ರಾಧ್ಯಾಪಕ ಶ್ರೀನಿವಾಸ ತೋಫಖಾನೆ ಅವರ ಶತಮಾನದ ನೆನಪು ಕಾರ್ಯಕ್ರಮ ನಾಳೆ ಸವಾಯಿ ಗಂಧರ್ವ ಭವನದಲ್ಲಿ 5:30 ಆಯೋಜನೆ ಮಾಡಲಾಗಿದೆ ಎಂದು ಸಾಹಿತ್ಯ ಪ್ರಕಾಶನದ ಎಂಎ ಸುಬ್ರಹ್ಮಣ್ಯ ತಿಳಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ಸೇನೆಗಳ ನಡುವೆ ಯುದ್ದ ಅಭ್ಯಾಸ 2026 ಜಂಟಿ ಮಿಲಿಟರಿ ಸಮರಾಭ್ಯಾಸ ರಾಜಸ್ಥಾನದ ಬಿಕನೇರ್ನ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಮತ್ತು ಉತ್ತರಾಖಂಡದ ಔಲಿ ಜೋಶಿ ಮಠ ವಿದೇಶಿ ತರಬೇತಿ ಕೇಂದ್ರದಲ್ಲಿ ಭಾರತದಿಂದ ಸಾಗಿದೆ. ಜಾಗತಿಕ ಹವಾಮಾನ ಮತ್ತು ಇಂಧನ ನೀತಿಯ ಭವಿಷ್ಯ ರೂಪಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಆಸ್ಟ್ರೇಲಿಯಾದ ಇಂಧನ ಮತ್ತು ಹವಾಮಾನ ಬದಲಾವಣೆ ಸಚಿವ ಕ್ರಿಸ್ ಬೋವೆನ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ 27 ಬೆಳಗ್ಗೆ 11 ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಮಾಸಿಕ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರತಿಷ್ಠಿತ ಅಖಿಲ ಭಾರತ ಜೀವಿ ಮಾವಲಂಕರ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕ ಮತ್ತು ಎನ್ಸಿಸಿ ನಿರ್ದೇಶನಾಲಯದ ಕೆಡೆಟ್ಗಳು 2 ಚಿನ್ನ 3 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮೂಲಕ ಮುಂಬರುವ ರಾಷ್ಟೀಯ ಶೂಟಿಂಗ್ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ನೇಶಿಯೋದಲ್ಲಿ ಇಂದು ನಡೆದಂತಹ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ 65 ಕೆಜಿಯ ಬಾಕ್ಸಿಂಗ್ ವಿಭಾಗದ 16 ಸುತ್ತಿನಲ್ಲಿ ಕಜಕಿಸ್ತಾನದ ಮಲಿಕಾ ನೋಜಿಮೋವಾ ಅವರು ಕಣಕ್ಕಿಳಿಯದ ಕಾರಣ ಭಾರತೀಯ ಬಾಕ್ಸರ್ ಪರ್ವೀನ್ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 25ನೇ ತಾರೀಕು ಸೆಪ್ಟೆಂಬರ್ ತಿಂಗಳ ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಇನ್ನು ಮುಂದೆ 7 ಗಂಟೆವರೆಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಕೇಳಬಹುದು. 7:15ದಿಂದ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳನ್ನು ಕೇಳುತ್ತೀರಿ. ಅದಾದ ನಂತರ ಚಿತ್ರಗೀತೆಗಳ ಪ್ರಸಾರ. 9 ಗಂಟೆಯಿಂದ ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 10 ಗಂಟೆಗೆ ಎಂದಿನಂತೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:02ಕ್ಕೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30ಕ್ಕೆ ಕಲಾಭಾರತಿ ಕಾರ್ಯಕ್ರಮ. 12:05ದಿಂದ 1 ಗಂಟೆಯವರೆಗೆ ಕರೆಗೊಂದು ಹಾಡು, ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರದಿಂದ ಕೇಳಬಹುದು. ಇನ್ನು ಶುಕ್ರವಾರ ಮಧ್ಯಾಹ್ನ 1:20ಕ್ಕೆ ಸಿನಿ ಕ್ವಿಜ್, ಸಿನಿಮಾ ಕ್ಷೇತ್ರದ ರಸಪ್ರಶ್ನೆ ಕಾರ್ಯಕ್ರಮವಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬಹುದು. 2:15ಕ್ಕೆ ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 2:40ಕ್ಕೆ ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುತ್ತೀರಿ. 3:00ರಿಂದ 4:00ವರೆಗೆ ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. 4:00ರಿಂದ 5:00ವರೆಗೆ ಪರಿಮಳ, ಇದು ಮುಕ್ತ ಮಾತುಕತೆಯ ವೇದಿಕೆ, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಚಾರಗಳ ವಿನಿಮಯ. ಹಾಗೆ ನಮ್ಮ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:05ದಿಂದ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು. ಇದರಲ್ಲಿ 5:15ಕ್ಕೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಹಾಗೆ 6:02ದಿಂದ ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಕಾರ್ಯಕ್ರಮದ ಪ್ರಸಾರ. 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳುತ್ತೀರಿ. 7:20ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ರಾತ್ರಿ 8:02ಕ್ಕೆ ಶುಕ್ರವಾರದ ವಿಶೇಷ ಯುವ ಧ್ವನಿ, ಯುವಕರಿಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ನೀವು ಕೇಳಬಹುದು. 9:15ದಿಂದ ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:02ಕ್ಕೆ ಪ್ರೇಮ ನಿನಾದ, ಪ್ರೇಮಗೀತೆಗಳ ಕಾರ್ಯಕ್ರಮ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನ ಕೇಳ್ತಾ ಇದ್ದೀರಾ. ಬನ್ನಿ, ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಆರಂಭಿಸೋಣ. ಕಾರ್ಯಕ್ರಮದ ಆರಂಭದಲ್ಲಿ ಆರ್ ಎನ್ ಜಯಗೋಪಾಲ್ ವಿರಚಿತ, ಟಿ ಕೆ ಪುಗಳೇಂದಿ ಅವರು ಸಂಗೀತ ಸಂಯೋಜನೆ ಮಾಡಿರುವ ಭಕ್ತಿಗೀತೆ, ಡಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ

ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀರಿ. ಹೆಳವನಕಟ್ಟೆ ಗಿರಿಯಮ್ಮ ವಿರಚಿತ ಭಕ್ತಿ ರಚನೆ ಪದ್ಮನಾಭನೇ ನಿನ್ನ ಅನ್ನುವ ಈ ರಚನೆ ವೃಂದಗಾನದಲ್ಲಿ ಕೇಳಿಬಂತು. ಶ್ರೀಕಾಂತ್ ಕುಲಕರ್ಣಿಯವರು ಸಂಗೀತ ಸಂಯೋಜನೆಯನ್ನ ಮಾಡಿದರು. ಇನ್ನು ಆದಿಶಂಕರಾಚಾರ್ಯ ವಿರಚಿತ ಲಲಿತಾಷ್ಟಕ ಪಂಚರತ್ನಂ, ಇದು ಎಚ್ ಕೆ ನಾರಾಯಣ ಅವರ ಸಂಗೀತ ಸಂಯೋಜನೆ. ರೂಪಾರಾವ್ ಹಾಗೂ ದೀಪಾರಾವ್ ಅವರ ಯುಗಳ ಹಾಡುಗಾರಿಕೆಯಲ್ಲಿ ಕೇಳಿದ್ರಿ. ಸಮಯ 6:21, 102.9 FM ವಿವಿಧ ಭಾರತಿ ಆಕಾಶವಾಣಿಯಿಂದ ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರವನ್ನು ಕೇಳ್ತಾ ಇದ್ದೀರ. ಇನ್ನೀಗ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮತ್ತೊಂದು ಭಕ್ತಿ ರಚನೆ

0: ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 6:29:35.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್.

ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನು ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಏ ಮಲ್ಲವ, ಎಷ್ಟು ಸತ್ತು ಹೇಳಬೇಕ ನಿನಗ? ನಮ್ ಮನೆ ಮುಂದೆ ಕಸ ಹಾಕ್ತಿ?
2: ಇಲ್ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು, ನನ್ನ
1: ಕಣ್ಣು ಸುಂಡ ಹೇಳ್ತಾವನು ಮತ್ತೆ.
2: ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ? ಅದೇನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆಕ್ಕ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರಕ್ಕಾಗದೆ ಚೂರು ಹಾಕಿದ
1: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕುನ್ಗುನ್ಯಾ, ಇಂಥವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ. ಅವನ್ ಕಡೆಗೆಲ್ಲ ಕಸ ಕೊಟ್ಟು ಕಳಿಸ ಆಗ್ಬೋದು.
2: ಅದೇನ್ ಕೊಳತು ಹೋಗುತ್ತಲ್ಲ, ಅದೇನ್ ಆಗಂಗಿಲ್ಲ.
1: ಕೊಳತು ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗಿಂಗ್ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರ ತಪ್ಪ.
2: ಈಗ ಎಲ್ಲಿ ಹಾಕ್ಬೇಕು ನಾ ಕಸನ?
1: ಗಾಡಿ ಬರ್ತೈತಿ ಅವಾಗ ಹಾಕು.
2: ಹಂಗ ಮಾಡ್ತಾನೆ ಹಂಗಾರ, ಅವ್ರ ಇವ್ರ ಮನೆ ಮುಂದ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ?
1: ಹಾ ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.
3: ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರವನ್ನು ಮುಂದುವರಿಸ್ತಾ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳ ಜೊತೆಗೆ ಸಾಗೋಣ. ಸ್ವಾತಿ ಮತ್ತು ಚಿತ್ರದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಇದೆ. ಧ್ವನಿಯಾಗಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಏರ್ಪಡಿಸಿರುವಾಗ ಜನಕನ ಸಭೆಯಲ್ಲಿ ಜನಜಲ ಜನನಿ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡನೇನು ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು.

ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕು ಶುಕ್ರವಾರ. ಈ ದಿನ ಅಂದರೆ ವಿಶೇಷ ಅಂತ ಹೇಳೋದಾದರೆ ಈ ಬಾರಿಯ ಅನಂತ ಪದ್ಮನಾಭ ವ್ರತವನ್ನು ಈ ದಿನ ಆಚರಣೆ ಮಾಡಲಾಗ್ತಾ ಇದೆ. ಅಂದರೆ ಭಾದ್ರಪದ ಶುದ್ಧ ಚತುರ್ದಶಿ, ಭಾದ್ರಪದ ಮಾಸದ 14ನೇ ದಿನದಂದು ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಮಹಾಲಕ್ಷ್ಮಿ ಸಹಿತನಾದ ವಿಷ್ಣುವಿನ ಪೂಜೆಯನ್ನು ಮಾಡುವ ಪದ್ಧತಿ ಇಲ್ಲಿ ಇದೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂಥ ನಮ್ಮೆಲ್ಲ ಪಾಪಗಳಿಂದ ನಾವು ಮುಕ್ತರಾಗಬೇಕಾದ್ರೆ ಇಂಥ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಅಂಥೇಳಿ ದಂಪತಿ ಸಹಿತ 14 ಬಗೆಯ ಭಕ್ಷ್ಯಗಳು, 14 ಬಗೆಯ ಹಣ್ಣು, ನೈವೇದ್ಯಗಳನ್ನು ಇಟ್ಟು 14 ಗಂಟುಗಳ ಒಂದು ನೂಲನ್ನು ಧರಿಸುವ ಒಂದು ಸಂಪ್ರದಾಯ ನಮ್ಮ ಕೆಲವು ಸಮುದಾಯಗಳಲ್ಲಿ ಇದೆ. ಅನಂತ ಪದ್ಮನಾಭ ವ್ರತದ ಆಚರಣೆ. ಪದ್ಮನಾಭನೇ, ನೀಯನ್ನ ಕೈಬಿಡದಿರು, ನಿನ್ನ ಪಾದ ಕಿಂಕರನಾದ ನಮ್ಮನ್ನ ಕೈಬಿಡದೆ ಸಲಹು ಅಂತ ಪೂಜಿಸುವ ದಿನ. ಅನಂತ ಅಂದರೆ ಈ 4 ದಿಕ್ಕಿನ ಒಡೆಯ ಪದ್ಮನಾಭ, ಎಲ್ಲ ಜಗತ್ತನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂಥ ಅನಂತ ಪದ್ಮನಾಭ, ಸಾಕ್ಷಾತ್ ಶ್ರೀಹರಿ ಭಗವಂತ. ಅವನೇ ಅನಂತ, ಅವನೇ ಶ್ರೀಹರಿ, ಎಲ್ಲಕ್ಕೂ ಕೂಡ ಅವನೇ ಕಾರಣಕರ್ತ ಅಂತ ಹೇಳಿ ಅವನನ್ನು ಪೂಜಿಸುವ ದಿನ ಅನಂತ ಪದ್ಮನಾಭ ವ್ರತ ಅಂತ. ನಾವೀಗ ಕೇಳೋಣ ಭಕ್ತ ಪ್ರಹ್ಲಾದ ಚಿತ್ರದ ಒಂದು ಗೀತೆ. ಜೋದೇಶಂಕರ್ ಅವರು ಬರೆದಿದ್ದಾರೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ.

ಶ್ರುತಿ ಸೇರಿದಾಗ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರು ಬರೆದದ್ದು. ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ಬದುಕಿಗೆ ಕನಸುಗಳು ಬೇಕು. ಭಕ್ತರಿಗೆ ದೈವದ ಕನಸು, ಸಾಧಕರಿಗೆ ಸಾಧಿಸುವ ಕನಸು, ತಂದೆ ತಾಯಿಗೆ ತಮ್ಮ ಮಕ್ಕಳ ಯಶಸ್ಸಿನ ಕನಸು, ಹೀಗೆ ಯಾರ್ಯಾರಿಗೆ ಯಾವ್ಯಾವುದೋ ರೀತಿಯ ಕನಸುಗಳು ಬೀಳ್ತಾನೆ ಇರುತ್ತೆ. ಹೌದು, ಕನಸುಗಳನ್ನು ಎಲ್ಲರೂ ಕೂಡ ಕಾಣ್ತಾರೆ. ಆದರೆ ನಮ್ಮ ಕನಸು ಹೇಗಿರಬೇಕು, ನಾವು ಎಂಥ ಕನಸು ಕಾಣಬೇಕು ಅನ್ನೋದಕ್ಕೆ ಸಂಬಂಧಿಸಿದ ಹಾಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಕನಸು ಅಂದರೆ ನೀನು ನಿದ್ದೆಯಲ್ಲಿ ಕಾಣುವುದಲ್ಲ, ಯಾವುದು ನಿನ್ನನ್ನು ನಿದ್ದೆ ಮಾಡದಂತೆ ತಡೆಯುತ್ತದೆಯೋ ಅದೇ ನಿಜವಾದ ಕನಸು. ಹೌದು, ಕನಸುಗಳು ಯೋಚನೆಗಳಾಗಿ ಬದಲಾಗಬೇಕು, ಆ ಯೋಚನೆಗಳು ಕ್ರಿಯೆಗಳಾಗಿ ರೂಪುಗೊಳ್ಳಬೇಕು. ಆಗಲೇ ಕನಸು ನನಸಾಗಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಇನ್ನು ಕನಸು ದೊಡ್ಡದಾಗಿರಬೇಕು, ಅದನ್ನು ತಲುಪುವ ಶ್ರಮ ಅದಕ್ಕಿಂತಲೂ ದೊಡ್ಡದಾಗಿರಬೇಕು. ಆಗ ಮಾತ್ರ ಇಡೀ ಜಗತ್ತು ಸಾಧನೆಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ರೆಕ್ಕೆಗಳಿಲ್ಲದ ಹಕ್ಕಿ ಹಾರಲಾರದು, ಹಾಗೆ ಕನಸುಗಳಿಲ್ಲದ ಮನುಷ್ಯ ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಾಗೋದಿಲ್ಲ. ಕನಸುಗಳಿಗೆ ಶ್ರಮದ ರೆಕ್ಕೆಯನ್ನು ನೀಡಿದರೆ ಮಾತ್ರ ಕನಸು ನನಸಾಗೋದಕ್ಕೆ ಸಾಧ್ಯ. ಹಾಗೆ ಹೇಳ್ತಾರೆ, ಕನಸುಗಳನ್ನು ಬೇರೆಯವರಿಗೆ ವಿವರಿಸಿ ಸಮಯ ವ್ಯರ್ಥ ಮಾಡಬಾರ್ದು, ಅದನ್ನು ಕನಸನ್ನು ನನಸು ಮಾಡಿ ಜಗತ್ತಿಗೆ ತೋರಿಸಬೇಕು. ಯಾವಾಗಲೂ ಸಣ್ಣ ಗುರಿ ಇಟ್ಕೊಳ್ಳೋದು ಅಪರಾಧ. ಕನಸು ಮತ್ತು ಅವಕಾಶ ಆಕಾಶದಷ್ಟು ಎತ್ತರವಾಗಿರಬೇಕು ಅಂತಾರೆ. ಸೆಪ್ಟೆಂಬರ್ 25 ವಿಶ್ವ ಕನಸುಗಳ ದಿನ, ಹಾಗೆ ಸೆಪ್ಟೆಂಬರ್ 25 ಅನಂತ ಪದ್ಮನಾಭ ವ್ರತ ಕೂಡ ಆಚರಣೆ ಮಾಡಲಾಗುತ್ತೆ. ಭಾದ್ರಪದ ಶುದ್ಧ ಚತುರ್ದಶಿ 14ನೇ ದಿನದಂದು ಆಚರಿಸುವ ಈ ವಿಶೇಷ ಪೂಜೆಯಲ್ಲಿ ಮಹಾಲಕ್ಷ್ಮಿ ಸಹಿತ ವಿಷ್ಣುವಿನ ಪೂಜೆಯನ್ನು ಮಾಡ್ತಾ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂಥ ಎಲ್ಲ ಪಾಪಗಳಿಂದ ನಮಗೆ ಮುಕ್ತಿಯನ್ನು ಕೊಡು ಅಂತ ಹೇಳಿ ದಂಪತಿಗಳಿಬ್ಬರು ಒಂದು ಸಂಪತ್ತಿಗಾಗಿ ನೆಮ್ಮದಿಗಾಗಿ ಬೇಡುವಂತಹ ದಿನ ಇಂದು.

ಧನಲಕ್ಷ್ಮಿ ಚಿತ್ರದ ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದವರು ಎಂ ರಂಗರಾವ್. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಧನಲಕ್ಷ್ಮಿ ದಯತೋರು ಬಾಮ ಅನ್ನುವ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಉಪಾಸನೆ ಚಿತ್ರದ ಗೀತೆ ಕೇಳಿಬಂತು.

ಮಹಾಲಕ್ಷ್ಮಿ ಎಲ್ಲರನ್ನ ಕಾಪಾಡಲಿ, ಪದ್ಮನಾಭ ಪದ್ಮನಾಭನೇ ನೀ ಎನ್ನ ಕೈಬಿಡದಿರು, ನಿನ್ನ ಪಾದ ಕಿಂಕರನಾದ ನಮ್ಮನ್ನ ಕೈಬಿಡದೆ ಸಲಹು ಅಂತ ಪೂಜಿಸುತ್ತಾ ನಾದೋಪಾಸಿನಿ ಭಕ್ತಿಗೀತೆಗಳ ಪ್ರಸಾರವನ್ನು ಇಷ್ಟೊತ್ತು ಕೇಳಿದ್ವಿ. 102.9 FM ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಮಯ 7:20 ಕೇಳೋಣ ಸುದ್ದಿ ಮುಖ್ಯಾಂಶ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬರಪೀಡಿತ ಪ್ರದೇಶದ ಪ್ರತಿ ರೈತರಿಗೆ ತಲಾ 2,500 ರೂಪಾಯಿ ಸಬ್ಸಿಡಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಾ ಡಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಬರ ಮತ್ತು ರೈತರ ಸಮಸ್ಯೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು, ರಾಜ್ಯದ 45-50 ಲಕ್ಷ ಮಂದಿ ರೈತರಿಗೆ ಇದರ ಲಾಭ ಸಿಗಲಿದ್ದು, ಇದಕ್ಕಾಗಿ 1,150 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ನವದೆಹಲಿಯಲ್ಲಿ 12-14 ಪ್ರತಿಷ್ಠಿತ ಬ್ರಿಕ್ಸ್ ರಂಗೋತ್ಸವ ಆಯೋಜನೆಯಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾದಂತಹ ಕಸ ವಿಲೇವಾರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಮತ್ತು ನಾಗರಿಕ ಸೇವೆಗಳ ಗುಣಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ನಾಗರಿಕರ ಸಕ್ರಿಯ ಸಹಭಾಗಿತ್ವ ಅತ್ಯವಶ್ಯಕ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಯುದ್ಧದ ಬದಲಾಗುತ್ತಿರುವ ಸ್ವರೂಪಕ್ಕೆ ಅನುಗುಣವಾಗಿ ಭಾರತದ ರಕ್ಷಣಾ ವ್ಯವಸ್ಥೆ ತ್ವರಿತವಾಗಿ ಹೊಂದಿಕೊಳ್ಳುವ ಅಗತ್ಯ ಇದೆ ಎಂದು ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಪ್ರತಿಪಾದಿಸಿದ್ದಾರೆ. ದೇಶದಾದ್ಯಂತ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸಲಾದ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ. ಅಭ್ಯರ್ಥಿಗಳು ತಮ್ಮ ಅಂಕಗಳನ್ನು natbo.edu.in ಪರಿಶೀಲಿಸಬಹುದಾಗಿದೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಕ್ರೀಡಾಕೂಟದ ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಜೋಡಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಗ್ರಾಹಕರೇ ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದರೆ ಯಾರೇ ಒಟಿಪಿ ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
1: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
2: ನೋಡ್ಬಿಟ್ಟಿ ಚಾಕ್ಲೇಟ್ ತೆಗೆದುಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು, ಓಕೆನಾ?
3: ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಅಲ್ಲಿಸ್ಪೂನ್ ಒಳಗಡೆ ಹಾಕ್ಬೇಕಾ?
2: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದ್ದಾರೆ, ಚಾಕ್ಲೇಟ್ ಚಿಪ್ಸ್ ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು, ಓಕೆನಾ?
3: ಮಾಡ್ತೀನಿ.
4: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಒಂದೆಡೆ ಅನ್ನಕ್ಕಾಗಿ ಪರದಾಟ,
1: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
0: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರೂ ಚೆಲ್ಲಿ ವ್ಯರ್ಥಗೊಳಿಸದಿರಿ.
2: ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೀ ಜಿತ್ನಾ ಹೈ ಉಸ್ ಕನಸೀಬ್.
1: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
2: ಹಾಗೆ ಮಾಲಿಕ್ ಕೆ ಚಲ್ತಾ ನಹೀ ಕೋಯಿ ದಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾ.
1: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಬಿ ಜಿರಾಮ್ಜಿ ಯೋಜನೆ, ರಾಜ್ಯದ ಬರ ನಿರ್ವಹಿಸಲು 1,60,00,000 ಮಾನವ ದಿನಗಳ ಕೂಲಿ ಸೃಜನೆ, ರೈತ ಸಿರಿ, ರೈತರ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟಕ್ಕೆ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ, ಸೇವಾ ಸಂಕಲ್ಪ ಅಭಿಯಾನ, ಸೆಮಿಕಂಡಕ್ಟರ್ ಮಿಷನ್ ಅಡಿ ಕಿತ್ತೂರು ಕರ್ನಾಟಕ ವಿಶೇಷ ವಲಯ. 138ನೇ ಮನ್ ಕಿ ಬಾತ್ ಸಂಚಿಕೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ತೀವ್ರ ಬರ ಪರಿಸ್ಥಿತಿ ನಿರ್ವಹಿಸಲು ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ 1,60,00,000 ಮಾನವ ದಿನಗಳ ಕೂಲಿ ಸೃಜಿಸಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವಿಧಾನಸಭೆಗೆ ತಿಳಿಸಿದ್ದಾರೆ. ವಿಶೇಷ ಅಧಿವೇಶನದ 4ನೇ ದಿನ ಬರ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶ್ರಮದಾನದ ಮೂಲಕ ಸ್ಥಿರ ಆಸ್ತಿ ನಿರ್ಮಾಣ, ಅಂತರ್ಜಲ ಮರುಪೂರಣದ 318 ಕಾಮಗಾರಿಗಳಿಗೆ 2,900 ಕೋಟಿ ರೂಪಾಯಿ ಒದಗಿಸಲಾಗುತ್ತಿದೆ, 1,000 ಕೋಟಿ ರೂಪಾಯಿ ಜಿಲ್ಲೆಗಳಿಗೆ ಮುಂಗಡವಾಗಿ ನೀಡಲಾಗಿದೆ ಎಂದರು. ರಾಜ್ಯದ ರೈತರು ತಮ್ಮ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಎಲ್ಲೆಡೆ ಮಾರಲು ಅನುವಾಗುವಂತೆ ರೈತ ಸಿರಿ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ರಾಜ್ಯ ರೈತ ಉತ್ಪಾದಕರ ಸಂಸ್ಥೆಗಳ ಸಹಕಾರ ಸಂಘದ ಏಕೀಕೃತ ಬ್ರ್ಯಾಂಡ್ ರೈತ ಸಿರಿ ಮೊದಲ ಮಳಿಗೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ 162 ರೈತ ಉತ್ಪಾದಕರ ಸಂಸ್ಥೆಗಳು ಸಂಘದ ಸದಸ್ಯತ್ವ ಪಡೆದಿವೆ. 52,000ಕ್ಕೂ ಹೆಚ್ಚು ರೈತ ಷೇರುದಾರರು ಸಂಘದ ಭಾಗವಾಗಿದ್ದಾರೆ. ರೈತ ಸಿರಿ .co.in ಜಾಲತಾಣದ ಮೂಲಕ ಆನ್ಲೈನ್ ವೇದಿಕೆ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಕೃಷಿ ಮೇಳ ನಡೆಯಲಿದೆ. ಸಂಯುಕ್ತ ರಾಷ್ಟ್ರ ಸಂಘ ಯುಎನ್ಒ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟ್ರೀಯ ಕೃಷಿಕ ಮಹಿಳೆಯರ ವರ್ಷ ಎಂದು ಘೋಷಿಸಿದ್ದು, ಈ ಬಾರಿಯ ಕೃಷಿ ಮೇಳ ಕೃಷಿಕ ಮಹಿಳೆಯರಿಗೆ ಸಮರ್ಪಿತವಾಗಿದೆ. ಕೃಷಿಕ್ ನವೋದ್ಯಮ್ ಕೇಂದ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಿಗಳು ಕೃಷಿ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಉತ್ಪನ್ನ ಮತ್ತು ಸೇವೆಗಳನ್ನು ಸಕ್ಷಮ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ಮಳಿಗೆ ಸಂಖ್ಯೆ 308ರಿಂದ 312ರವರೆಗೆ ಪ್ರದರ್ಶಿಸಲಿದ್ದಾರೆ. ವಿಶೇಷ ತಳಿಯ ಶ್ವಾನ, ರಾಸುಗಳು, ಕುಕ್ಕುಟ ಪ್ರದರ್ಶನ ಮೇಳದ ಆಕರ್ಷಣೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನದ ಅಂಗವಾಗಿ ಮಹತ್ವದ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. 2021 ಡಿಸೆಂಬರ್ 21ರಂದು 76,000 ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿತು. ಚಿಪ್ಗಳ ವಿನ್ಯಾಸ, ತಯಾರಿಕೆ, ಫ್ಯಾಬ್ರಿಕೇಷನ್ ಮತ್ತು ಪ್ಯಾಕೇಜಿಂಗ್ ಸೇರಿದಂತೆ ಸಂಪೂರ್ಣ ಸೆಮಿಕಂಡಕ್ಟರ್ ಸರಪಳಿಯನ್ನು ಅಭಿವೃದ್ಧಿಪಡಿಸಲು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಸ್ಥಾಪಿಸಲಾಯಿತು. ಇದುವರೆಗೆ 1.6 ಲಕ್ಷ ಕೋಟಿ ಮೌಲ್ಯದ 10 ಯೋಜನೆಗಳಿಗೆ ಅನುಮೋದನೆ ದೊರೆತಿದ್ದು, ಆ ಪೈಕಿ 2 ಫ್ಯಾಬ್ರಿಕೇಷನ್ ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಆರಂಭವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಎಲ್ಎಸ್ಐ ವಿನ್ಯಾಸ ಹಾಗೂ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಸುಜಾತಾ ಸಂಜಯ್ ಕೊಟಬಾಗಿ ಸೆಮಿಕಂಡಕ್ಟರ್ ವಲಯವಾಗಿ ಕಿತ್ತೂರು ಕರ್ನಾಟಕ ಭಾಗವನ್ನು ವಿಶೇಷ ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಪ್ರಸ್ತುತ ಸ್ಥಿತಿಗತಿಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಇಂದು ಭಾರತವು ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳುವ ಹಂತದಲ್ಲಿದೆ. ಸೆಮಿಕಂಡಕ್ಟರ್ಗಳು ಕೇವಲ ಮೊಬೈಲ್ ಅಥವಾ ಕಂಪ್ಯೂಟರ್ಗಳಿಗೆ ಮಾತ್ರವಲ್ಲ, ಎಲೆಕ್ಟ್ರಿಕ್ ವಾಹನಗಳು, ರಕ್ಷಣಾ ತಂತ್ರ

0: ಕ್ಷೇತ್ರಗಳಿಗೆ ಈಗಾಗಲೇ ಉತ್ತಮ ನೆಲೆ ನಿರ್ಮಾಣವಾಗುತ್ತದೆ. ಧಾರವಾಡದ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ EMC2 ಮತ್ತು ಎಲೆಕ್ಟ್ರಾನಿಕ್ ಘಟಕಗಳ ತಯಾರಿಕೆಗೆ ಸಂಬಂಧಿಸಿದ ಹೊಸ ಕೈಗಾರಿಕಾ ಮೂಲ ಸೌಕರ್ಯಗಳು ಈ ಬೆಳವಣಿಗೆಗೆ ಮತ್ತಷ್ಟು ವೇಗ ನೀಡುವ ಸಾಧ್ಯತೆ ಇದೆ. 2025 ಧಾರವಾಡದ ಇಟಗಟ್ಟಿ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಘಟಕಗಳ ತಯಾರಿಕೆಗೆ ವಿಶೇಷ SEZ ಕೂಡ ಆದಿಸೂಚಿತವಾಗಿದೆ. ಸೆಮಿಕಂಡಕ್ಟರ್ ಉದ್ಯಮವು ಎಂದರೆ ಕೇವಲ ಚಿಪ್ ಫ್ಯಾಬ್ರಿಕೇಶನ್ ಅಲ್ಲ, ಚಿಪ್ ಡಿಸೈನ್, ವೆರಿಫಿಕೇಶನ್, ಪ್ಯಾಕೇಜಿಂಗ್, ಟೆಸ್ಟಿಂಗ್, ಸೆಮಿಕಂಡಕ್ಟರ್ ಇಕ್ವಿಪ್ಮೆಂಟ್, ಮಟೀರಿಯಲ್ಸ್, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಪ್ಲೈ ಚೈನ್ ಇವೆಲ್ಲವೂ ಈ ಎಕೋಸಿಸ್ಟಮ್ನ ಭಾಗ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. October 11-21 ನಡೆಯಲಿರುವ ಪ್ರಸಕ್ತ ವರ್ಷದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವನ್ನು ಕೊಪ್ಪಳ ಜಿಲ್ಲೆ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಗೆ ವಿಷಯ ತಿಳಿಸಿದರು. ಇಡೀ ಸದನ ಸಹರ್ಷ ಮೇಜುಕುಟ್ಟಿ ಸ್ವಾಗತಿಸಿತು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ನಾಡಿದ್ದು 27 ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 138 ಸಂಚಿಕೆಯಲ್ಲಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಗುರುವಾರ ನಿಧನರಾದ ಖ್ಯಾತ ಮನೋ ಆರೋಗ್ಯ ತಜ್ಞ ವೈದ್ಯ ಡಾ ಆನಂದ್ ಪಾಂಡುರಂಗಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಧಾರವಾಡದಲ್ಲಿ ನಿನ್ನೆ ರಾತ್ರಿ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು. 74 ವಯಸ್ಸಿನ ಡಾ ಆನಂದ್ ಪಾಂಡುರಂಗಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಡಾ ಬಿಸಿ ರಾಯ್ ಪುರಸ್ಕಾರಕ್ಕೆ ಭಾಜನರಾಗಿದ್ದರು. ಸಮಾಜಮುಖಿ, ವೈದ್ಯ ಸಾಹಿತಿ ಹಾಗೂ ಅಂಕಣಕಾರರಾಗಿದ್ದ ಅವರ ನಿಧನಕ್ಕೆ ಮುಖ್ಯಮಂತ್ರಿ, ವಿಪಕ್ಷ ನಾಯಕರು ಹಾಗೂ ಉಪನಾಯಕರು ಸೇರಿದಂತೆ ನಾಡಿನ ಅನೇಕ ಗಣ್ಯರು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಐಹೊಳೆಯಲ್ಲಿ ಸಿಡಿಲು ಬಡಿದು ಇಬ್ಬರು ಮೃತಪಟ್ಟಿದ್ದು 6 ಗಾಯಗೊಂಡಿದ್ದಾರೆ. ಗಾಯಗೊಂಡ 4 ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಬ್ಬರು ಐಹೊಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಹಾಗೂ ಶಿವಮೊಗ್ಗದ ವಿಕಾಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ವೇಟ್ಲಿಫ್ಟಿಂಗ್ ಪಂದ್ಯಾವಳಿಗೆ ಶಾಸಕ SN ಚನ್ನಬಸಪ್ಪ ಚಾಲನೆ ನೀಡಿದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಪ್ಪ ಗುಂಡಪಲ್ಲಿ ಮಾತನಾಡಿ, ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 72 ಬಾಲಕಿಯರು ಮತ್ತು 113 ಬಾಲಕರು ಸೇರಿದಂತೆ ಒಟ್ಟು 185 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಇಂದು ವಿಶ್ವ ಔಷಧ ವ್ಯಾಪಾರಿಗಳ ದಿನವನ್ನು ಆರೋಗ್ಯಕರ ಭವಿಷ್ಯಕ್ಕಾಗಿ ಫಾರ್ಮಾಸಿಸ್ಟ್ಗಳ ಸಬಲೀಕರಣ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾ ಎ ಚನ್ನಪ್ಪ ವಿಕಸಿತ ಭಾರತ ರಸಪ್ರಶ್ನೆ ಸ್ಪರ್ಧೆಯ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿದರು. ಚಾಮರಾಜನಗರ ತಾಲೂಕು ಕುಳ್ಳೂರು ಗ್ರಾಮದ ಸುವರ್ಣಾವತಿ ಜಲಾಶಯದ ಹಿನ್ನೀರಿನಲ್ಲಿ ಕಾಡಾನೆ ದಾಳಿಗೆ ಮಹಾದೇವ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆ ಬಿಡಾರಕ್ಕೆ ನಾಳೆಯಿಂದ ಸಾರ್ವಜನಿಕರ ಪ್ರವೇಶವನ್ನು ಅರಣ್ಯ ಇಲಾಖೆ ಅನುಮತಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿಯ ವ್ಯಾಪ್ತಿಯಲ್ಲಿ ಕ್ಯಾಟ್ಫಿಶ್ ಸಾಕಣೆ ಹೊಂಡಗಳನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್ ನೇತೃತ್ವದ ತಂಡ ನಾಶಪಡಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿ ಜಿರಾಮ್ಜಿ ಯೋಜನೆ, ರಾಜ್ಯದ ಬರ ನಿರ್ವಹಿಸಲು 1,60,00,000 ಮಾನವ ದಿನಗಳ ಕೂಲಿ ಸೃಜನೆ. ರೈತ ಸಿರಿ, ರೈತರ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟಕ್ಕೆ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ. ಸೇವಾ ಸಂಕಲ್ಪ ಅಭಿಯಾನ

ಯಾನ ಸೆಮಿಕಂಡಕ್ಟರ್ ಮಿಷನ್ ಅಡಿ ಕಿತ್ತೂರು ಕರ್ನಾಟಕ ವಿಶೇಷ ವಲಯ 138ನೇ ಮನ್ ಕಿ ಬಾತ್ ಸಂಚಿಕೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕೇಳ್ತಾ ಇದ್ದೀರಾ 102.9 FM ವಿದ್ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಬನ್ನಿ ಈಗ ಶುಭೋದಯ ಕರ್ನಾಟಕ. ಕನ್ನಡ ರತ್ನ ಭಂಡಾರ ಭಾವಗೀತೆ ಚಿತ್ರಗೀತೆಗಳ ಈ ಮಧುರ ಯಾನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು, ನಂತರ ಚಿತ್ರಗೀತೆ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಚ್ ರಾಜಾರಾವ್ ಫ್ರೆಂಚ್, ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರು, ಭಾಷಾ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳನ್ನು ಮಾಡಿದವರು. ಭಾರತೀಯ ಧರ್ಮ, ತತ್ವ, ಕಲೆ, ಭಾಷಾಶಾಸ್ತ್ರ ಇವುಗಳನ್ನು ಇಂಗ್ಲಿಷ್ಗೆ ಕೊಂಡು ಹೋದವರು. ರಾಜಾರಾವ್ ಅವರು ಪ್ಯಾರಿಸ್ನ ಪತ್ರಿಕೆಗಳ ಸಂಪಾದಕ ಮಂಡಳಿಗಳಲ್ಲಿ ಇದ್ದರು. 1930 ವೇಳೆಗೆ ಕಥೆಗಳನ್ನು ಬರೆಯಲು ಆರಂಭಿಸಿದರು. ಕಾಂತಾಪುರ ಅವರ ಜನಪ್ರಿಯ ಇಂಗ್ಲಿಷ್ ಕಾದಂಬರಿ ಲಂಡನ್ನಲ್ಲಿ ಪ್ರಕಟವಾಯಿತು. ಚೇಂಜಿಂಗ್ ಇಂಡಿಯಾ, ವೆದರ್ ಇಂಡಿಯಾ, ಮೀನಿಂಗ್ ಆಫ್ ಇಂಡಿಯಾ, ಹೀಗೆ ಭಾರತದ ಮಹತ್ವ ಸಾರುವ ಲೇಖನಗಳನ್ನು ಅವರು ಇಂಗ್ಲಿಷ್ನಲ್ಲಿ ಬರೆದರು. ಆಂಗ್ಲ ಕಥಾ ಸಾಹಿತ್ಯದಲ್ಲಿ, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮ ಛಾಪು ತೋರಿಸಿದ ಹಾಸನದ ರಾಜಾರಾಯರು ಆ ಕಾಲದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿದ್ದರು. ಕೇಳೋಣ ಎಚ್ ರಾಜಾರಾಯರ ಧ್ವನಿ.
1: ಶಬ್ದ ಅಂತನ್ಬಿಟ್ಟು ನಾವು ಸುಮ್ಮನೆ ಅಂತೀವಿ. ಒಂದು ಪದಾರ್ಥ ಇದೆ, ಒಂದು ಗ್ಲಾಸ್ ಇದೆ ನೋಡಿ, ಈ ಗ್ಲಾಸ್ ಅರ್ಥ ಮಾಡ್ಕೋಬೇಕಾದ್ರೆ ಅದು ಏನು, ಅದಕ್ಕೆ ಅದು ನೋಡೋದಕ್ಕೆ ನೋಡಿದಾಗ ನೋಡೋದು ಅದರ ಅದರ ಫಾರ್ಮ್ ಇದೆಯಲ್ಲ, ಅದಕ್ಕೆ ಏನು ಅದು ಎಲ್ಲಿ ಕಟ್ ಮಾಡ್ತೀರಿ ಅದನ್ನ, ಎಲ್ಲಿ ನೋಡದೆ ಇಲ್ಲದೆ ಹೋದರೆ ಗ್ಲಾಸ್ ಇಲ್ಲ, ಗ್ಲಾಸ್ ಇಲ್ಲದೆ ಹೋದ್ರೆ ನಾನು ನೋಡೋದಿಲ್ಲ, ಅದನ್ನ ಎರಡು ಒಂದೇ, ಅದು ಎಲ್ಲಿ ಕಟ್ ಮಾಡ್ತೀರಿ, ಆಗೋದಿಲ್ಲ. ಅದು ಅದಕ್ಕೆ ನಾನು ಹೇಳೋದು ಅದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಲ್ಲರೂ ಮೋಕ್ಷ, ಎಲ್ಲರಿಗೂ ಮೋಕ್ಷ ಆಗಿದೆ, ಆಗಲಿ ಮೋಕ್ಷ ಸಿಕ್ಕಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಈಗೇನು ಸುಮ್ಮನೆ ಅದು ಏನೋ ಅನುಭವ ನೋಡಿದ್ರೆ, ಈ ಗ್ಲಾಸ್ ನೋಡಿ ನನ್ನ ಕಣ್ಣು ಮೇಲೆ ಹೋಗಿ ತಲೆ ಮೇಲೆ ನನ್ನ ಮನಸ್ಸಿಗೆ ಹೋಗಿ ಅಲ್ಲಿಂದ ಯಾವಾಗ ನಂಗೆ ತಿಳಿಯುತ್ತೋ ಆವಾಗ ಗ್ಲಾಸ್ ಆಗುತ್ತೆ ಅಂದರೆ ಅಲ್ಲಿಲ್ಲ, ಇಲ್ಲಿದೆ. ಯಾಕಂದರೆ ನಾನು ಒಂದು ವಿಷಯ ನೋಡಿ, ನಾವು ಈಗ ಮಾತಾಡ್ತಿದ್ವಿ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನನಗೆ ನಿಜವಾಗಲೂ ಆಶ್ಚರ್ಯವಾಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ, ಅದು ಪರವಾಕ್ಯ ಅಂತಂತಾರಲ್ಲ, ಪರ ಮಧ್ಯಮ ಆಮೇಲೆ ಇದು ಹೇಳ್ಬಿಟ್ಟು ಫೋರ್ ಪಾರ್ಟ್ಸ್ ಇದೆ, ಪಶ್ಯಂತಿ, ಆಮೇಲೆ ಇನ್ನೊಂದು ವೈಖಾರಿ, ಪರ ಪಶ್ಯಂತಿ, ಪರ ಮಧ್ಯಮ, ಪರ ಪಶ್ಯಂತಿ ಮಧ್ಯಮ ವೈಖಾರಿ ಅಂದ್ಬಿಟ್ಟು ಆ ಫೋರ್ ಲೆವೆಲ್ಸನ್ನು ನೋಡಿದ್ರೆ ಪರವಾಕ್ಯನೇ ನಿಜವಾದ ವಾಕ್ಯ. ಅದು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ಅದನ್ನು ನಾನು ಹೇಳೋದು, ನಿಮ್ಗೆ ಯಾವಾಗ ನಿಮ್ಮ ಶರೀರ ಇಲ್ವೋ, ನಿಮ್ಮ ಮನಸ್ಸಿಲ್ವೋ, ಅದೇ ಆವಾಗ ನಾವೊಂದು ಒಂದು ಇದೇ ಮಂಡ್ಯ ನಮ್ಮ ಗುರುದೊಂದು ಶ್ಲೋಕ ಹೇಳ್ತೀನಿ. ಜಾತಿ ನೀತಿ ಕುರಗೋ ಕುಲಗೋತ್ರಮಿಲ್ಲಮೇ ನಾಮರೂಪ ಗುಣದೋಷ ಜಾತವಂ ದೇಶಕಾಲ ವಿಷಯಾದಿ ವರ್ತಿಜ್ಞಾನ್ ಏಕನ್ ಅದ್ವಯನ ನಾಮಯನ್ ಪರನ್. ಜಾತಿ ಇಲ್ಲ, ನೀತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಕುಲಗೋತ್ರ ನಾಮರೂಪಗಳು ದೇಶಕಾಲ ವಿಷಯಾದಿ ವರ್ತಿಜ್ಞ ಐ ಆಮ್ ಬಿಯಾಂಡ್ ಆಲ್ ಆಲ್ ಕ್ಯಾಟಗರೀಸ್ ಅವನ್ ಏಕನ್ ಅದ್ವಯನ್ ಅನಾಮಯನ್ ಪರನ್. ಅದು ನಮ್ಮ ನನ್ನ ನಿಜವಾದ ಸತ್ಯ. ಸುಖವಾಗಿರಿ ಅಂದ್ಬಿಟ್ಟು

0: ಅವ್ರ ಸುಖಕ್ಕೋಸ್ಕರ ಅದನ್ನು ಪಬ್ಲಿಷ್ ಮಾಡ್ತಾರೆ. ನೀವು ಯೋಚನೆ ಮಾಡ್ತಿರುವ ಕಮ್ಯುನಿಕೇಷನ್ ನಿಮ್ಮ ಜೊತೆಲಿ ನಿಮ್ಮ ಕೈಯಲ್ಲಿ ಮಾಡಿಸ್ಕೊಂಡ್ರೆ ಅಂದರೆ ನೀವು ಏನು ಯೋಚನೆ ಮಾಡ್ತೀನಿ ಅದು ನೀವೇ ಅರ್ಥ ಆದರೆ ಅವು ಇನ್ನೊಬ್ರಿಗೆ ಹೇಳ್ಬೋದು ಅಲ್ವೇ ಅಲ್ವೇ. ಅದೇ ನಾ ಅದೇ ಹೇಳೋದು, ನೀವು ಸರಿಯಾಗಿ ಗಾಂಧೀಜಿ ನೋಡಿ ಯಾವಾಗಲೂ ತನಗೆ ತಾವೇ ಮಾತಾಡ್ತಾ ಇದ್ರು, ಹಾಗೆ ನಾವು ನಮಗೆ ತಾವೇ ಮಾತಾಡಿದ್ರೆ ಒಂದು ಪುಸ್ತಕ ಬರುತ್ತೆ. ಅದು ಅದು ನಾವು ಸರಿಯಾಗಿ ಶುದ್ಧವಾಗಿ ಭಾಳ ಭಾಳ ಸತ್ಯವಾಗಿ ನಾವು ಹೇಳಿದ್ರೆ ಅದು ಎಲ್ಲರಿಗೂ ಅರ್ಥವಾಗುತ್ತೆ. ಯಾರು ತಿಳ್ಕೋಬಹುದು ಶಕ್ತಿ ಇದೆಯೋ ಅವ್ರಿಗೆ ಅರ್ಥವಾಗುತ್ತೆ. ನಾನು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಇಂಗ್ಲೀಷ್ನಲ್ಲಿ ಯಾರೂ ಮಾಡಿಲ್ಲ ಈ ಥರ ಅಂತಂದು ಹೇಳ್ತಾರಪ್ಪ, ಹೇಳ್ತಾರೆ ಅದು ಭಾಳ ಭಾಳ ಒರಿಜಿನಲ್ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋದು ನಾ ಹೇಳ್ತೀನಿ, ನನಗೆ ಅವ್ರು ಹೇಳೋದು ಹೇಳ್ತಾರೆ. ಬಹಳ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ, ಯಾಕೆಂದರೆ ನಾನು ಯಾವಾಗಲೂ ಸತ್ಯ ಹೇಳಬೇಕು ಅಂದ್ಬಿಟ್ಟು, ಏನು ಮಾಡೋದು ಸತ್ಯದಿಂದ ಮಾಡಬೇಕು ಅಂದ್ಬಿಟ್ಟು, ಆ ನಾನು ಯಾವ ವಾಕಿದೆಯೋ ಆ ವಾಕ್ಯನ ಸರಿಯಾಗಿ ಸತ್ಯವಾಗಿ ಹೇಳಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದರಿಂದ ಅದರ ಶಕ್ತಿ ಬರುತ್ತೆ, ಅಲ್ಲದೆ ಅದರ ಸತ್ಯವೂ ಬರುತ್ತೆ. ಅದು ಗುರುಗಳ ಆಶೀರ್ವಾದ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಎಚ್ ರಾಜಾರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ ಈ ಸಂಜೆ 6:55. 7:21:55 ಸಮಯ. September 25 ವಿಶ್ವ ಕನಸುಗಳ ದಿನ. ಒಬ್ಬೊಬ್ಬರದು ಒಂದೊಂದು ರೀತಿಯ ಕನಸು. ಚಂದದ ಮನೆ, ದೊಡ್ಡ ಕಾರು, ಪದವಿ, ಅಧಿಕಾರ, ಕೀರ್ತಿ, ಯಶಸ್ಸು, ಪ್ರಸಿದ್ಧಿ ಪಡ್ಕೊಳ್ಬೇಕು ಅಂತ, ಮಕ್ಕಳು ಬೇಕು ಅಂತ, ಮಗುವಿನ ಜೊತೆ ಆಟ ಆಡುವಂಥ ಕನಸು, ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ದೊಡ್ಡ ಹುದ್ದೆಯನ್ನು ಪಡೆಯುವಂಥ ಕನಸು. ನನಗೊಬ್ಬ ಚಂದದ ಸುಂದರ ಮನಸ್ಸಿನ ಹುಡುಗ ಅಥವಾ ಹುಡುಗಿ ಸಿಕ್ಕಿದರೆ ಆಹಾ ಅನ್ನುವ ಕನಸು. ಅಬ್ಬಬ್ಬಾ ಸಾಕಪ್ಪ ಸಾಕು ಈ ಬಡತನ, ನನಗೆ ಒಂದಷ್ಟು ಹಣ ಆಸ್ತಿ ಸಿಕ್ಕಿದರೆ ಅನ್ನುವಂಥ ಕನಸು. ನಿಜ, ಬದುಕಿನ ಬಹಳಷ್ಟು ಕನಸುಗಳು ನಿಜ ಆಗಬಹುದು, ಕನಸುಗಳು ನನಸಾಗದೇ ಉಳಿಬಹುದು. ಕನಸನ್ನು ನನಸಾಗಿಸುವತ್ತ ನಮ್ಮ ಪ್ರಯತ್ನ ಸದಾ ಜಾರಿಯಲ್ಲಿರಲಿ ಅಂತಾರೆ ಅನುಭವ ಹೊಂದಿದ ಹಿರಿಯರು. ಹೌದು, ವಿಶ್ವ ಕನಸುಗಳ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ. ಈಗ ಭಾವಗೀತೆಗಳ ಪ್ರಸಾರದಲ್ಲಿ ಕನಸಲ್ಲಿ ಯಾವುದು ಚಂದ, ನಮ್ಮೂರೋ ನಿಮ್ಮೂರೋ ಅಂತ KS ನರಸಿಂಹಸ್ವಾಮಿಯವರು ಬರೆದ ಕವಿತೆಗೆ ಸಿ ಅಶ್ವಥ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿ ಇದೆ. ಕೇಳೋಣ

ಕೆಎಸ್ ನರಸಿಂಹಸ್ವಾಮಿಯವರ ಎರಡು ಕವಿತೆಗಳನ್ನ ಕೇಳಿದ್ರೆ, ಮೊದಲ ಹಾಡು ಸಿ ಅಶ್ವಥ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿತ್ತು. ಈಗ ತಾನೆ ಕೇಳಿದ ಹಾಡು ಕೋಟಿ ಕನಸುಗಳಿಂದ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಕೇಳಿಬಂತು. ಕನಸು ಕಾಣುವುದು ತಪ್ಪಲ್ಲ, ನಿದ್ದೆಯಲ್ಲಿ ಕಾಣುವ ಕನಸಿಗೂ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಕಾಣುವ ಕನಸಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ನಿದ್ದೆಯಲ್ಲಿ ಕಾಣುವ ಕನಸಿನಲ್ಲಿ ನಾವು ಶ್ರೀಮಂತರಾಗಬಹುದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬಹುದು. ಆದರೆ ವಾಸ್ತವದಲ್ಲಿ ಕಾಣುವ ಕನಸುಗಳನ್ನು ನಿಜರೂಪಕ್ಕೆ ತರಬೇಕಾದರೆ ದೃಢ ಸಂಕಲ್ಪ ಬೇಕು, ಕನಸಿಗೆ ತಕ್ಕ ಹಾಗೆ ಶ್ರಮ ಪಡಬೇಕು. ನಾವಷ್ಟೇ ಅಲ್ಲ, ನಮ್ಮ ತಂದೆ ತಾಯಿ, ಕುಟುಂಬ, ಸ್ನೇಹಿತರು, ಹೀಗೆ ಅನೇಕ ಜನರು ಬೇರೆ ಬೇರೆ ರೀತಿಯ ಕನಸುಗಳನ್ನು ಕಂಡಿರ್ತಾರೆ. ಕನಸುಗಳ ಸಾಕಾರಕ್ಕೆ ಶ್ರಮ ಅತ್ಯಂತ ಅಗತ್ಯ. ರಾತ್ರಿಯ ಕನಸುಗಳಾದರೆ ನಮ್ಮ ಮನಸ್ಸಿನ ತೊಳಲಾಟವನ್ನು ಬಿಂಬಿಸುತ್ತೆ, ಆದರೆ ವಾಸ್ತವಿಕ ಕನಸುಗಳು ಬದುಕನ್ನು ರೂಪಿಸುತ್ತವೆ. ರಾತ್ರಿ ಕಂಡ ಕನಸು ಒಂದು ರೀತಿಯ ಸಂತೋಷ, ಯಾವುದಕ್ಕೂ ಪ್ರಯೋಜನ ಆಗಲ್ಲ. ಆದರೆ ದೃಢ ಸಂಕಲ್ಪದಿಂದ ಕಂಡ ಕನಸನ್ನು ನನಸು ಮಾಡಿದಾಗ ಬಹಳಷ್ಟು ಸಂತೋಷ, ನೆಮ್ಮದಿ. ನಿದ್ದೆಯಲ್ಲಿ ಕನಸು ಕಾಣೋದಕ್ಕಿಂತ ನಿದ್ದೆ ಬರದ ಹಾಗೆ ಮಾಡುವ ಕನಸು ನಮ್ಮದಾಗಬೇಕು. ಕನಸು ಕಾಣಬೇಕು, ಕನಸು ನನಸಾಗಲು ಆ ದಾರಿಯಲ್ಲಿ ನಡೆಯಬೇಕು.

0: ರಾಷ್ಟ್ರೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ಧತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಎಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್ ಭಾರತಕ್ಕೆ ರಿಲೇಯಲ್ಲಿ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ವಾರ್ತೆಗಳ ವಿವರ. ಉತ್ತಮ ಭದ್ರತಾ ನೀತಿಗಾಗಿ ನೆಲದ ವಾಸ್ತವತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮ ಸಂಸ್ಥೆಯೊಂದು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಸವಾಲುಗಳನ್ನು ಎದುರಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಲವಿಲ್ಲದೆ ಕೇವಲ ರಾಜತಾಂತ್ರಿಕತೆಯ ಆಧಾರದ ಮೇಲೆ ಮುಂದುವರಿಯುವುದು ದೌರ್ಬಲ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಇದು ಮಾರಕವಾಗಿದೆ. ಆದ್ದರಿಂದ ರಾಜತಾಂತ್ರಿಕತೆ ಮತ್ತು ರಕ್ಷಣಾ ಸನ್ನದ್ಧತೆ ಎರಡರ ನಡುವೆ ಸಮತೋಲನ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಜತಾಂತ್ರಿಕತೆಯ ಮೂಲಕ ಭಾರತ ಪ್ರಪಂಚದಾದ್ಯಂತ ಶಾಂತಿ ಸ್ಥಾಪಿಸುವ ಕೆಲಸವನ್ನು ಮಾಡುತ್ತಿದೆ. ಪ್ರತಿಯೊಂದು ಸಂಭಾವ್ಯ ಬೆದರಿಕೆ ಎದುರಿಸಲು ತನ್ನ ರಕ್ಷಣಾ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯ ಬಲಪಡಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆಯನ್ನು ನೀಡಿದ್ದಾರೆ. ಭಾರತ ಮುಂದಿನ ಪೀಳಿಗೆಯ ಸುಸ್ಥಿರ ಉತ್ಪಾದನಾ ವ್ಯವಸ್ಥೆಯತ್ತ ಸಾಗುವಲ್ಲಿನ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕತೆ, ಪರಿಸರ ಮತ್ತು ಉದ್ಯೋಗಕ್ಕಾಗಿ ಜೈವಿಕ ತಂತ್ರಜ್ಞಾನ ಚೌಕಟ್ಟಿನ ಅಡಿಯಲ್ಲಿನ ಈ ಉಪಕ್ರಮವನ್ನು ಬಲರಾಮ್ಪುರ್ ಚಿನ್ನಿ ಮಿಲ್ಸ್ ಲಿಮಿಟೆಡ್ ಮುನ್ನಡೆಸುತ್ತಿದೆ. ಉತ್ತರ ಪ್ರದೇಶದ ಕುಂಭಿಯಲ್ಲಿರುವಂತಹ ಇದರ ಸಮಗ್ರ ಉತ್ಪಾದನಾ ಸಂಕೀರ್ಣದಲ್ಲಿ ಪ್ರಾಯೋಗಿಕ ಮಟ್ಟದ ಘಟಕ ಸ್ಥಾಪನೆ ಮಾಡಲಾಗುವುದು. ಈ ಘಟಕವು ವಿಶೇಷ ಪಾಲಿಲ್ಯಾಕ್ಟಿಕ್ ಆಸಿಡ್ ಶ್ರೇಣಿಗಳು ಮತ್ತು ಸುಧಾರಿತ ಪಾಲಿಲ್ಯಾಕ್ಟಿಕ್ ಆಸಿಡ್ ಕೋ ಪಾಲಿಮರ್ಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಗಮನ ಹರಿಸಲಿದೆ. ಅಲ್ಲದೆ ಈ ಘಟಕವು ಉದ್ಯಮ, ಶಿಕ್ಷಣ ಕ್ಷೇತ್ರ ಮತ್ತು ಸಂಶೋಧನಾ ಸಂಸ್ಥೆಗಳ ನಡುವಿನ ಸಹಯೋಗವನ್ನು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಈ ಉಪಕ್ರಮವು ಭಾರತದ ಜೈವಿಕ ಆರ್ಥಿಕತೆಯ ಪಯಣದಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದರಲ್ಲಿ ಜೈವಿಕ ತಂತ್ರಜ್ಞಾನವು ಕೇವಲ ಪ್ರಯೋಗಾಲಯದ ಸಂಶೋಧನೆಗೆ ಸೀಮಿತವಾಗದೆ ವಾಣಿಜ್ಯ ಉತ್ಪನ್ನ, ಸುಸ್ಥಿರ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯತ್ತ ಸಾಗಲಿದೆ ಎಂದು ಹೇಳಿದ್ದಾರೆ. 2014 ಸುಮಾರು $10,000,000,000 ಮೌಲ್ಯವಾಗಿದ್ದಂತಹ ಭಾರತದ ಜೈವಿಕ ಆರ್ಥಿಕತೆಯು ಈಗ ಸುಮಾರು $195,000,000,000 ಬೆಳೆದಿದೆ. ಇದು ಜೈವಿಕ ತಂತ್ರಜ್ಞಾನ ಚಾಲಿತ ಆರ್ಥಿಕ ಚಟುವಟಿಕೆಯ ತ್ವರಿತ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೈವಿಕ ಆರ್ಥಿಕತೆಯಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಲು ಮತ್ತು ಇತರ ದೇಶಗಳಿಗೆ ಪ್ರಾಯೋಗಿಕ ಪರಿಹಾರಗಳ ಮೂಲವಾಗಲು ಈ ಉಪಕ್ರಮವು ಕೊಡುಗೆಯನ್ನು ನೀಡಬಲ್ಲದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದಂತಹ, ಸುಧಾರಿಸಬಹುದಾದಂತಹ ಮತ್ತು ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವ ಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಪಾಲಿಟೆಕ್ನಿಕ್ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡುತ್ತಿವೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ

0: ಎಂಬ ಮಂತ್ರದ ಅಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತಾದಂತಹ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ ಮೂಡಿಬರಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಪ್ರಾರಂಭವಾಯಿತು. ಇದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್ 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತದೆ. ರೈಲ್ವೆ, ಬಂದರು, ವಿಮಾನ ನಿಲ್ದಾಣ, ಕೈಗಾರಿಕಾ ಕಾರಿಡಾರ್, ವಿದ್ಯುತ್ ಮಾರ್ಗ ಮತ್ತು ಲಾಜಿಸ್ಟಿಕ್ಸ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ GDPಯ ಸುಮಾರು 13-14% ಅಧಿಕೃತ ಅಂದಾಜಿನ ಪ್ರಕಾರ ಈಗ 8% ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯ ಕುರಿತಾದಂತಹ ಅಭಿಪ್ರಾಯವನ್ನು ಹಿರಿಯ ಪತ್ರಕರ್ತರಾದಂತಹ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದಾರೆ.
1: ಗತಿಶಕ್ತಿ ಅಂತ ಹೇಳಿದ್ರೆ ಗತಿ ಅಂದ್ರೆ ಮೂಮೆಂಟ್ ಅಂದ್ರೆ ಚಲನೆ. ಚಲನೆ ಇದ್ರೇನೆ ಎಲ್ಲಾ ರೀತಿಯ ನಾವು ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ನೋಡ್ಬೋದು. ಕೊನೆಗೆ ಇದ್ರದ್ದು ಫೋಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಫಾರ್ಮರ್ಸ್ ಬಂದ್ಬಿಡ್ತಾರೆ ಈ ಎಲ್ಲ ಗತಿಶಕ್ತಿ ಮೂಮೆಂಟ್ ಅಲ್ಲಿ. 21 ಅಕ್ಟೋಬರ್ ಅಲ್ಲಿ ಇದು ಲಾಂಚ್ ಆಗುತ್ತೆ. ಗತಿಶಕ್ತಿ ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್, ಇದು ಎಲ್ಲಾನು ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ.
0: 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯಕ್ತಿಯಿಂದ ವ್ಯಾಪಾರಿಗೆ ನಡೆಯುವ ಯುಪಿಐ ವಹಿವಾಟುಗಳ ಮೇಲಿನ ವ್ಯಾಪಾರಿ ರಿಯಾಯಿತಿ ದರ MDR ಎಂಬುದು ಸೆಸ್ ಅಥವಾ ಸರ್ಚಾರ್ಜ್ ಅಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. MDRನ 1 ರೂಪಾಯಿಯೂ ಸರ್ಕಾರಕ್ಕೆ ಹೋಗುವುದಿಲ್ಲ, ಅದು MDR ಪಾವತಿ ಪರಿಸರ ವ್ಯವಸ್ಥೆಯೊಳಗೆ ಇರುತ್ತದೆ. ಎಲ್ಲಾ ಯುಪಿಐ ವ್ಯಾಪಾರಿ ವಹಿವಾಟುಗಳಲ್ಲಿ ಸುಮಾರು 96% ಮೇಲೆ ಇದು ಪರಿಣಾಮ ಬೀರುವುದಿಲ್ಲ. ಗ್ರಾಹಕರು MDR ಪಾವತಿಸುವುದಿಲ್ಲ ಮತ್ತು ವ್ಯಾಪಾರಿಗಳು ಅದನ್ನು ಗ್ರಾಹಕರಿಗೆ ವರ್ಗಾಯಿಸದಂತೆ ನೋಡಿಕೊಳ್ಳಲು ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ. ಡೆಬಿಟ್ ಕಾರ್ಡ್ ಅಥವಾ ಯುಪಿಐ ಮೂಲಕ ಪಾವತಿಸಿದರೂ ಉತ್ಪನ್ನದ ಗರಿಷ್ಠ ಚಿಲ್ಲರೆ ಬೆಲೆ MRP ಒಂದೇ ಆಗಿರುತ್ತದೆ ಎಂದು ಮೂಲಗಳು ತಿಳಿಸಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138 ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಜಪಾನ್ನ ಐಚಿ ನಗೋದೆಯಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ ಮಿಶ್ರ 400x400 ಮೀಟರ್ ರಿಲೆಯಲ್ಲಿ ಭಾರತ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದೆ. ಪೂವಮ್ಮ ರಾಜು, ವಿಶಾಲ್ ತೆನ್ನರಸು, ವಿದ್ಯಾ ರಾಮರಾಜ್ ಮತ್ತು ಮನು TS ಅವರನ್ನು ಒಳಗೊಂಡಂತಹ ತಂಡ 3:14.46 ಗುರಿಯನ್ನು ತಲುಪಿ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿತು. ಬಹರೇನ್ ತಂಡ ಚಿನ್ನದ ಪದಕವನ್ನು ಗೆದ್ದಿದೆ. ಇದೇ ವೇಳೆ ಮಹಿಳೆಯರ 10,000 ಮೀಟರ್ ಓಟದ ಫೈನಲ್ನಲ್ಲಿ ಭಾರತದ ಸೀಮಾ ಕುಮಾರಿ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಅವರು 32:50.5 ಓಟವನ್ನು ಪೂರ್ಣಗೊಳಿಸಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10,000 ಮೀಟರ್ ವಿಭಾಗದಲ್ಲಿ ಕಳೆದ 16 ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ಧತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಐಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್ ಭಾರತಕ್ಕೆ ರಿಯಲ್ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ನಾನು ತ್ರೀ ಡಾಕ್ಟರ್ ವಿಜಯನೀಶ್ ಅಂತ. ನಿಮ್ಮ ಓನ್ ಮೊಬೈಲ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಟೂ ವೀಲರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಮನೆಯನ್ನು ಇಟ್ಕೊಳ್ಳಿ, ಅದೇ ತರ ನಿಮ್ಮ ಓನ್ ಟ್ರೀನ ಇಟ್ಕೊಳ್ಳಿ, ಅದೇ ತರ ನೀವು ನಿಮ್ಮ ಓನ್ ಚಾನೆಲ್ ನನ್ನಾಗಿ ವಿವಿಧ ಭಾರತಿನ ಇಟ್ಕೊಳ್ಳಿ. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ, ನೀವು ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸಂತೋಷವಾಗಿರಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 7:46 ಸಮಯವಾಗಿದೆ. 107.9 FM ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಕೇಳೋಣ ಮತ್ತೆರಡು ಭಾವಗೀತೆಗಳು. ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕವಿತೆ, ಉಪಾಸನಾ ಮೋಹನ್ ಅವರ ಹಾಡುಗಾರಿಕೆಯಲ್ಲಿದೆ. ಹಾಗೆ ಡಾಕ್ಟರ್ ಸಾಶಿ ಮರಳಯ್ಯ ಅವರ ಕವಿತೆ ವೃಂದಗಾನದಲ್ಲಿದೆ. ಪದ್ಮಚರಣ್ ಅವರ ಸಂಗೀತ ಸಂಯೋಜನೆ.

ಪುಷ್ಪ ಕನಸಿನ ದಿನದ ಸಂದರ್ಭದಲ್ಲಿ ಕನಸಿನ ಭಾವಗೀತೆಗಳನ್ನ ಕೇಳಿದ್ರಿ. ರತ್ನಮಾಲ ಪ್ರಕಾಶ್ ಅವರು ಹಾಡಿದ ಈ ಭಾವಗೀತೆ ಕೆಸಿ ಶಿವಪ್ಪ ಅವರ ರಚನೆಯಾಗಿತ್ತು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿದು ಸಮಯ 8:30 ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಕ್ಟೋಬರ್ 11-21 ನಡೆಯಲಿರುವ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವವನ್ನು ಕೊಪ್ಪಳ ಜಿಲ್ಲೆ ಶ್ರೀ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಉದ್ಘಾಟನೆ ಮಾಡಲಿದ್ದಾರೆ. ಉತ್ತಮ ಭದ್ರತಾ ನೀತಿಗಾಗಿ ನೆಲದ ವಾಸ್ತವತೆ ಮತ್ತು ರಾಷ್ಟೀಯ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮ ಸಂಸ್ಥೆಯೊಂದು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ ನೀಡಿದ್ದಾರೆ. ಭಾರತ ಮುಂದಿನ ಪೀಳಿಗೆಯ ಸುಸ್ಥಿರ ಉತ್ಪಾದನಾ ವ್ಯವಸ್ಥೆಯತ್ತ ಸಾಗುವಲ್ಲಿನ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೂತನವಾಗಿ 10 ಕಿಲೋವ್ಯಾಟ್ ಸಾಮರ್ಥ್ಯದ ಎಫ್ಎಂ ರೇಡಿಯೋ ಕೇಂದ್ರ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಪ್ರಸಾರ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ರಾಜ್ಯದ ರೈತರು ತಮ್ಮ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಎಲ್ಲೆಡೆ ಮಾರಾಟ ಮಾಡಲು ಅನುಕೂಲವಾಗುವಂತೆ ರೈತ ಸಿರಿ ಏಕೀಕೃತ ಬ್ರ್ಯಾಂಡಿಂಗ್ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಕೃಷಿ ಖಾತೆ ಸಚಿವ ಎಂಪಿ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಕೃಷಿ ಮೇಳ ಜರುಗಲಿದೆ. ಸಂಯುಕ್ತ ರಾಷ್ಟ್ರ ಸಂಘ ಯುಎನ್ಒ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟ್ರೀಯ ಕೃಷಿ ಮಹಿಳೆಯರ ವರ್ಷ ಎಂದು ಘೋಷಣೆ ಮಾಡಿದ್ದು, ಈ ಬಾರಿಯ ಕೃಷಿ ಮೇಳ ಕೃಷಿಕ ಮಹಿಳೆಯರಿಗೆ ಸಮರ್ಪಿತವಾಗಿದೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ ಮಿಶ್ರ 4x400 ಮೀಟರ್ ರಿಲೇಯಲ್ಲಿ ಭಾರತ ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಪೂವಮ್ಮ ರಾಜು, ವಿಶಾಲ್ ತೆನ್ನರಸು, ವಿತ್ಯಾ ರಾಮರಾಜ್ ಮತ್ತು ಮನು ಟಿಎಸ್ ಅವರನ್ನು ಒಳಗೊಂಡಂತಹ ತಂಡ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದ್ದು, ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್ ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ದವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೆ.
1: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
2: ನೂರ 102.9 FM ವಿವಿಧ ಭಾರತೀಯ ಆಕಾಶವಾಣಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 8:04 ಸಮಯ ಆಗಿದೆ. ಬೆಳಗಿನಿಂದನೂ ಕೂಡ ದಿನ ವಿಶೇಷಗಳ ಜೊತೆಗೆ ಸೊಗಸಾದ ಹಾಡುಗಳು, ಕನ್ನಡ ರತ್ನ ಭಂಡಾರ, ನಾದೋಪಾಸನೆ, ಭಾವಗೀತೆಗಳು ಎಲ್ಲವೂ ಕೂಡ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ನೀವೆಲ್ಲ ಕಾರ್ಯಕ್ರಮ ಕೇಳಿ ಮೆಸೇಜ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ವಿವಿಧ ಭಾರತೀಯ ಪ್ರೀತಿಯ ಧನ್ಯವಾದಗಳು. ಸೆಪ್ಟೆಂಬರ್ ತಿಂಗಳ 25ನೇ ತಾರೀಖು ಶುಕ್ರವಾರದ ಬೆಳಗಿನ ಈ ಸಮಯದಲ್ಲಿ ವಿವಿಧ ಭಾರತಿಯಲ್ಲಿ ಚಂದು ಬಾನುಲಿ ಬಂಧು

ಬಂಗಾರದ ಇನಿ ದನಿಯ ಗಾಯಕ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೋಗನ ಸೇಡು ಚಿತ್ರದ ಗೀತೆ ಎಂದು ಕೇಳಿಬಂತು. ಜೆ ಉದಯ ಶಂಕರ್ ಅವರು ಬರೆದಿದ್ರು, ಸತ್ಯಂ ಅವರ ಸಂಗೀತವಿತ್ತು. ಹೌದು, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅನ್ನುವ ಬಂಗಾರದ ದನಿಯ ದಂತ ಕಥೆ ಭೌತಿಕವಾಗಿ ನಮ್ಮನ್ನ ಅಗಲಿದ ದಿನ ಎಂದು ಸೆಪ್ಟೆಂಬರ್ 25, 2020 ವಿಧಿವಶರಾದರು. ಶ್ರೀಪತಿ ಪಂಡಿತಾರಾಧ್ಯುಲು ಬಾಲಸುಬ್ರಹ್ಮಣ್ಯಂ, ಬಾಲು ಸರ್ ಎಸ್ ಪಿ ಬಿ ಅಂತಾನೆ ಭಾರತದಾದ್ಯಂತ ಪ್ರಸಿದ್ಧರಾಗಿದ್ದರು. ನಟ, ಸಂಗೀತ ಸಂಯೋಜಕ, ಕಾರ್ಯಕ್ರಮ ನಿರೂಪಕ, ಸಿನಿಮಾಗಳ ನಿರ್ಮಾಣ, ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಸಿನಿಮಾ ರಂಗದ ಅಪ್ರತಿಮ ಗಾಯಕ. ರೇಡಿಯೋ, ಟಿವಿ, ಬೇರೆ ಬೇರೆ ವೇದಿಕೆಗಳಲ್ಲಿ ಅವರ ಇನಿದನಿ ಸದಾ ಹಾಡ್ತಾನೇ ಇರುತ್ತೆ. ಎಸ್ ಪಿ ಬಿ ಅವರಿಗೆ ಅವರೇ ಸಾಟಿ. ಅಂತಹ ಮಹಾನ್ ನಟ, ಸಂಗೀತ ಸಂಯೋಜಕ, ಗಾಯಕ ನಮ್ಮನ್ನ ಅಗಲಿದ ದಿನ ಇಂದು. ಯಾವ ಹೂವು ಯಾರ ಮುಡಿಗೋ ಚಿತ್ರದ ಈ ಹಾಡು ದೊಡ್ಡರಂಗೇಗೌಡರ ರಚನೆ. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಬಂಗಾರದ ಕಂಠದ ಗಾಯಕ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ.

0: 8:13 ಸಮಯವಾಗಿದೆ. ವಿವಿಧ ಭಾರತೀಯ ಜೊತೆಗೆ ಸಾಕಷ್ಟು ಜನರು ಮೆಸೇಜ್ ಅನ್ನ ಕಳಿಸಿ ಹೇಳ್ತಾ ಇದ್ರೆ ನಾವು ಕೂಡ ವಿವಿಧ ಭಾರತಿ ಧ್ವನಿಯಾಗಿದ್ದೇವೆ, ವಿವಿಧ ಭಾರತಿ ಕೇಳ್ತಾ ಇದ್ದೇವೆ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ, ನಾಗರತ್ನ ರಾಜಾಜಿನಗರದಿಂದ, ನಾಗೇಶ್ ಮೂಡಿಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ, ಕೆ ಎಸ್ ನಾಗೇಶ್. ಮತ್ತೆ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಭರ್ಮಪ್ಪ ಕೆ, ಬಳ್ಳಾರಿ ಹತ್ರ ಏಳುಬೆಂಚಿ ಗ್ರಾಮ, ವಿಶೇಷ ಚೇತನರ ತಂಡ ಎಲ್ಲ ಒಂದು ಕಡೆ ಸೇರಿದ್ದೇವೆ, ಎಲ್ಲರಿಗೂ ವಿಶ್ ಮಾಡಿ ಅಂತ ಹೇಳಿದ್ರ. ಹೌದು ಭರ್ಮಪ್ಪ ಮತ್ತೆ ಎಲ್ಲ ಫ್ರೆಂಡ್ಸ್ಗೆ ಗುಡ್ ಮಾರ್ನಿಂಗ್ ವಿವಿಧ ಭಾರತಿಯಿಂದ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ, ಹರೀಶ್ ಅವರು ಮಲ್ಲೇಶ್ವರಂಿಂದ, ಆದೂರು ಪ್ರಕಾಶ್ ಆನೇಕಲ್, ಪುಷ್ಪ ಶಾನ್ಭಾಗರ್ ಗದಗ್, ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ನಾದೋಪಾಸನೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಚೆನ್ನಾಗಿತ್ತು ಅಂತ. ಮಂಡಿಕಲ್ ಕೃಪಾ ಇವರು ಕೂಡ ಹೇಳ್ತಾ ಇದ್ರೆ ಸೇಮ್ ಅದೇ ರೀತಿ. ಇನ್ನು ಹರಿಪ್ರಕಾಶ್ ಮಲ್ಲೇಶ್ವರಂಿಂದ ಹೇಳ್ತಾರೆ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಾರಾವ್ ಅವರ ಧ್ವನಿ ಕೇಳಿ ಬಹಳನೇ ಸಂತೋಷ ಆಯಿತು ಅಂತ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ತಾಲೂಕು ಮಂಡ್ಯದಿಂದ ಹೇಳ್ತಾ ಇದ್ದಾರೆ, ಹೌದು ನಾದೋಪಾಸನೆ ಕನ್ನಡ ರತ್ನ ಭಂಡಾರ ಎಲ್ಲವೂ ಕೂಡ ಭಾವಗೀತೆಗಳು ಚೆನ್ನಾಗಿತ್ತು ಅಂತ. ಡಾಕ್ಟರ್ ಅನಂತಕುಮಾರ್ ಅರಸ್ ಇವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಯಾರು ಅಂದರೆ ವಿ ಪ್ರಭಾಕರ್ ಉತ್ತರಹಳ್ಳಿಯಿಂದ, ಖ್ಯಾತ ಸಾಹಿತಿ ರಾಜಾರಾವ್ ಅವರ ಧ್ವನಿ ಕೇಳಿ ಬಹಳ ಸಂತೋಷ ಆಯಿತು ಅಂತ. ಆನಂದ್ ಕುಲಕರ್ಣಿ ಸುಲೇಪೇಟ ಇವರ ಮೆಸೇಜ್ ಬಂದಿದೆ. ವಿಜಯಕುಮಾರ್, ಆರಾಧ್ಯ, ರಕ್ಷಿತಾ, ಪಾರ್ವತಿ ಇವರ ಮೆಸೇಜ್ಗಳು ಜೊತೆಗೆ ಎಂದಿನಂತೆ ನಿರಂತರವಾಗಿ ಬರುವಂತಹ ಮೆಸೇಜ್ಗಳು ಕೂಡ ಇದೆ. ಎಲ್ಲವನ್ನೂ ನಾವು ಗಮನಿಸ್ತಾ ಹೋಗೋಣ. 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಹಾಡುಗಳ ಜೊತೆಗೆ ಈ ಜರ್ನಿ ಮುಂದುವರಿಯುತ್ತೆ. ನಮ್ಮ ಜೊತೆಯಾಗಿರಿ, ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ ಇದು.
1: Good morning. I am Shagun Chopra. The headlines. Prime Minister Narendra Modi to interact with participants of Seva Yatra for second day today. Make in India initiative aimed at transforming the country into manufacturing nation completes 12 years today. FSSAI proposes nationwide ban on manufacture and sale of analog paneer. Fourth UP International Trade Show to begin today at India Expo Center and Mart in Greater Noida. Indian duo of Kamaljeet and Suruchi Singh storms into final of mixed team 10-meter air pistol event at Asian Games.

ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಮೆಸೇಜ್ ಕಳಿಸಿರುವಂತಹ ಕೇಳುಗರು ಬಹಳಷ್ಟು ಜನ ಇದ್ದಾರೆ. ತುಂಬ ಜನ ಬೆಳಗಿನಿಂದನೂ ಕೂಡ ಮೆಸೇಜ್ ಮಾಡಿ ವಿವಿಧ ಭಾರತಿ ನಮ್ಮ ನಿತ್ಯದ ಸಂಗಾತಿ, ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ವರಲಕ್ಷ್ಮಿ ಮೋಹನ್ ಹೆಸರುಘಟ್ಟದಿಂದ ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಮನೆಯವರು ಹೊನ್ನೂರು ಅಲ್ಲಿಯವರ ಮೆಸೇಜ್ ಬಂದಿದೆ. ಮಹಾಲಿಂಗಪ್ಪ ಜಾಲ್ವಾದಿ ಶುಕ್ರವಾರದ ಬೆಳಗಿನ ನಮಸ್ಕಾರಗಳು ಅಂತಾರೆ. ಕೌಸಲ್ಯವರು ಬನಶಂಕರಿಯಿಂದ ಶುಭೋದಯ ವಿ ಭಾಕ ಅಂತ ಹೇಳಿದ್ರೆ, ಒಬ್ಬರು ಹೆಸರು ಹಾಕಿಲ್ಲ, ತುಂಬ ಡೀಟೇಲ್ಸ್ ಹಾಕಿದ್ದೀರಾ, ಹೆಸರು ಹಾಕಲಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಶುಭೋದಯ ಅಂತ ಶಿವಗಂಗಾ ಹೆಬ್ಬಾಳದಿಂದ ಶುಭೋದಯ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿದ್ದು ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ. ಇನ್ನು ಹನುಮಂತಪ್ಪ ಹುಲ್ಗಮ್ಮನ ರಕ್ಷಾ ಪಾರ್ಕ್ ಹುಬ್ಬಳ್ಳಿಯಿಂದ ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್ ಧನುಷ್ ರಾಜಶ್ರೀ ಪುಂಡಲೀಕ ಸಿದ್ಧಲಿಂಗವ್ವ ಕಿಲಾರಿ ಮನೆಯವರು ಕಾರ್ಯಕ್ರಮಗಳ ಜೊತೆಗೆ ನಾವು ಕೂಡ ನಮಸ್ಕಾರ ಅಂತ ಹೇಳಿದರೆ, ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಗುಡ್ ಮಾರ್ನಿಂಗ್ ಅಂತಾರೆ. ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ ತುಮಕೂರಿನಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ನಮಸ್ಕಾರಗಳು ಅಂತ ಆಕಾಶವಾಣಿ ಅಭಿಮಾನಿ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ನಮಸ್ತೆ ವಿವಿಧ ಭಾರತಿ ಅಂತ ಪ್ರಸಾದ್ ಬಾಕಳೆ ಎಕ್ಸಂಬ ಚಿಕ್ಕೋಡಿಯಿಂದ ಮೆಸೇಜ್ ಮಾಡಿ ಗಾನಗಾರುಡಿಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಉಸಿರು ಉಸಿರಲ್ಲಿ ನಿನ್ನ ನಾಮವ ಜಪಿಸಿದೆ ದೇವ ತುಂಬಾ ಚೆನ್ನಾಗಿತ್ತು ಅಂತಾರೆ. ಚಂದುಲಾಲ್ ಕಲಬುರ್ಗಿಯಿಂದ ಬೆಳಬೆಳಿಗ್ಗೆ ಭಕ್ತಿ ಸಾಗರದಲ್ಲಿ ಮುಳುಗಿಸಿದ್ರಿ, ನಿಮಗೆ ಕೋಟಿ ವಂದನೆಗಳು ಅಂತ ಹೆಬ್ಬಾಳದ ರಮೇಶ್ ಅವರು. ಕಲಬುರ್ಗಿ ಜಿಲ್ಲೆಯ ಕಡಗಂಚಿಯ ಧರ್ಮಣ್ಣ ಧನ್ಯವರು ಭಕ್ತಿ ಗೀತೆಗಳನ್ನು ಕೇಳಿ ಖುಷಿಯಾಯಿತು ಅಂತ ಹೇಳ್ತಾರೆ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ ಇವರು ಕೂಡ ಎಳವನಕಟ್ಟೆ ಗಿರಿಯಮ್ಮ ಅವರ ಭಕ್ತಿ ಗೀತೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ವಿಶ್ವ ಕನಸಿನ ದಿನದ ಶುಭಾಶಯಗಳು, ಚಂದದ ಭಕ್ತಿ ಗೀತೆಗಳು ನಾದೋಪಾಸನೆಯಲ್ಲಿ ಕೇಳಿ ಬಂತು ಅಂತ ಹೇಳಿದ್ದಾರೆ. ಮಮತಾ ಭಟ್ನಿ ಕೇಶವಾಪುರ ಹುಬ್ಬಳ್ಳಿಯಿಂದ, ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ ಶುಭ ಮುಂಜಾನೆ ಅನಂತ ಚತುರ್ದಶಿ ದಿನದ ಶುಭಾಶಯಗಳು, ನಾದೋಪಾಸನೆಯಲ್ಲಿ ಅನಂತನ ಪೂಜೆ ಕೇಳಿ ಮನಸ್ಸಿಗೆ ಸಂತೋಷ ಆಯಿತು, ಮುದ್ದು ನಗುವಿನ ಶಾರದಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಭರವಸೆಯ ಹಿತನುಡಿಯ ಕನಸು ಗುರಿ ಆಸೆಗಳು ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ವರಲಕ್ಷ್ಮಿ ಪಿಣ್ಯದಿಂದ ಮೆಸೇಜ್ ಮಾಡಿದರೆ. ವಿಜಯಪುರ ಜಿಲ್ಲೆ ಅಲ್ಮೇಲದಿಂದ ರಾಜು ಹಿಪ್ಪರ್ಗಿ, ಹೊಸ ಹೊಸ ಕನಸುಗಳು ಹುಟ್ಕೊಳ್ತು ವಿಶ್ವ ಕನಸಿನ ದಿನದಲ್ಲಿ ಅಂತ ಹೇಳಿದಿರಿ. ನಳಿನ ಲಂಕೇಶ್ ವಿಜಯನಗರದಿಂದ ಬೆಳಗಿನಿಂದನೂ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಕಡೂರು ತಾಲೂಕು ಬೀರ್ನಳ್ಳಿಯ ವೆಂಕಟೇಶ್ ನಾಯಕ್ ಅವರು ಉಮೇಶ್ ಸಿರಿಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ಮಹಾದೇವ ಗುಮ್ಮಟಿ ದೀಪ ಇವರೆಲ್ಲರೂ ಹೇಳ್ತಾ ಇದ್ರೆ, ಅನಂತ ಪದ್ಮನಾಭ ವ್ರತದ ಮಾಹಿತಿ, ಕನಸುಗಳ ದಿನ ಕನ್ನಡ ರತ್ನ ಭಂಡಾರದಲ್ಲಿ ರಾಜಾರಾವ್ ಅವರ ಮಾತುಗಳು ಸೊಗಸಾಗಿತ್ತು ಅಂತ. ಮತ್ತೊಬ್ಬರು ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಇಲ್ಲಿಂದ, ಸುಜಾತ ಭರತೇಶ ಅಭಿನಂದನ್ ಅಧೀಶ್ ಜೈನ್ ಪುಚ್ಚಬೆಟ್ಟು ನಮ್ಮೂರು ಚಂದ ಭಾವಗೀತೆ ಚಂದ ಇತ್ತು ಅಂತಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿಯ ರಾಜು ರುಕ್ಮಿಣಿ ಕುಂಬಾರ್ ಅವರ ಸಂದೇಶ ಬಂದಿದೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ನಾದೋಪಾಸನೆಯಲ್ಲಿ ಶುಕ್ರವಾರದ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನಾಗರಾಜ್ ಕೊಡೇಕಲ್, ಕನಸುಗಳ ದಿನದ ಶುಭಾಶಯಗಳು, ಕನಸುಗಳ ದೊಡ್ಡ ಪಟ್ಟಿಯನ್ನೇ ಕೊಟ್ರಿ, ನಾವು ಅಂದ್ಕೊಂಡಿದ್ದೆಲ್ಲ ಕನಸು ನನಸಾಗದೇ ಇರಬಹುದು, ಆದರೆ ವಿವಿಧ ಭಾರತಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುವ ಕನಸು ಹುಸಿಯಾಗೋದಿಲ್ಲ ಅಂತ ಹೇಳ್ತಾರೆ. ಶುಭ ಮುಂಜಾನೆ ನಾದೋಪಾಸನೆ ಚೆನ್ನಾಗಿತ್ತು ಅಂತ ರಾಯಬಾಗ್ ತಾಲೂಕು ಮುಗುಳುಕೋಡದ ಶಿವಲಿಂಗಯ್ಯ ಹಿರೇಮಠ ಕಲಾವತಿಯವರ ಮೆಸೇಜ್ ಬಂದಿದೆ. ಇನ್ನು ಯಾರಪ್ಪ ಇವರು ಅಂತ ಹೇಳಿದ್ರೆ, ಶಿವಾನಂದ ಪರ್ವತಪ್ಪ ಹೂಗಾರ ಶಿಕ್ಷಕರು ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದವರು, ಇವರು ಕೂಡ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿದರೆ. ಬಸಯ್ಯ ಸ್ವಾಮಿ ಶಿವಕುಮಾರ ಸ್ವಾಮಿ ಇವರ ಮೆಸೇಜ್ ಕೂಡ ಬಂದಿದೆ. ಇನ್ನಷ್ಟು ಮತ್ತಷ್ಟು ಮೆಸೇಜ್ಗಳು ಬಾಕಿ ಇದೆ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಲ್ಲಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

0: ಮತ್ತಷ್ಟು ಜನರ ಮೆಸೇಜ್ ನೋಡೋದಾದ್ರೆ, ವಿಜಯಕುಮಾರ್ ಆರಾಧ್ಯ ರಕ್ಷಿತ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ ಮೆಸೇಜ್ ಮಾಡಿದರೆ, ಬಸಯ್ಯಸ್ವಾಮಿ ಶಿವಕುಮಾರ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ, ಅನಂತ್ ಕುಲಕರ್ಣಿ ಅವರು ಸುಲೇಪೇಟದಿಂದ ಹೇಳ್ತಾ ಇದ್ರೆ, ಶುಭೋದಯ ನಾದೋಪಾಸನೆಯಲ್ಲಿ ಅನಂತ ಪದ್ಮನಾಭ ವ್ರತ ಕನಸುಗಳ ಮಾಹಿತಿ ಹೇಳಿದ್ರಿ, ಅಶ್ವಥ್ ಸಿ ಅಶ್ವಥ್ ಹಾಗೆ ರತ್ನಮಾಲ ಪ್ರಕಾಶ್ ಅವರ ಹಾಡು ಶುಭ ಶುಕ್ರವಾರ ಕಾರ್ಯಕ್ರಮ ಎಲ್ಲ ಕೂಡ ಇಷ್ಟ ಆಯಿತು ಅಂತ, ಸುಜಾತ ಗಣೇಶ ಲಿಖಿತ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ್ ರಾಜಾಜಿ ನಗರದಿಂದ, ವಿ ಪ್ರಭಾಕರ್ ಅವರು ಉತ್ತರಹಳ್ಳಿಯಿಂದ ಮೆಸೇಜ್ ಮಾಡಿದರೆ, ಹಾಗೆ ಒಂದಷ್ಟು ಜನರ ಮೆಸೇಜ್ಗಳು ಬಾಕಿ ಇದೆ ಓದಲಿಕ್ಕೆ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ 25 ಈ ದಿನ, ಸೆಪ್ಟೆಂಬರ್ 25 ಒಂದು ವಿಶೇಷತೆಗಳನ್ನು ನಾವು ಬೆಳಗಿನಿಂದನೂ ಕೂಡ ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಸೆಪ್ಟೆಂಬರ್ 25 ಮತ್ತೊಂದು ವಿಶೇಷತೆಯನ್ನು ನಾವು ಗಮನಿಸುವುದಾದರೆ, ಈ ದಿನ ಫಾರ್ಮಸಿಸ್ಟ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಹೌದು, ಸೆಪ್ಟೆಂಬರ್ 25 ವಿಶ್ವ ಔಷಧಿಗಾರರ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ ಇಡೀ ಜಗತ್ತಿನಾದ್ಯಂತ. ಆರೋಗ್ಯಕರ ಭವಿಷ್ಯಕ್ಕಾಗಿ ಔಷಧಿಗಾರರನ್ನು ಸಬಲೀಕರಣ ಮಾಡುವುದು ಅನ್ನೋದು ಈ ವರ್ಷದ ಒಂದು ಧ್ಯೇಯ. ವಿಶ್ವ ಔಷಧಿಗಾರರ ದಿನದ ಈ ಸಂದರ್ಭದಲ್ಲಿ ಆರೋಗ್ಯಕರ ಭವಿಷ್ಯಕ್ಕಾಗಿ ಔಷಧಿಗಾರರ ಸಬಲೀಕರಣ ಅನ್ನುವ ಒಂದು ಧ್ಯೇಯ ಗುರಿಯನ್ನು ಇಟ್ಕೊಂಡು ಈ ದಿನದ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಹಾಗೆಯೇ ರೋಗಗಳನ್ನು ತಡೆಗಟ್ಟುವುದು, ರೋಗಗಳು ಬರದ ಹಾಗೆ ತಡೆಗಟ್ಟಬೇಕು ಅಂದರೆ ಔಷಧಿಗಳ ಅಗತ್ಯ ಇದೆ. ಆದರೆ ಪ್ರಸ್ತುತ ಇವತ್ತಿನ ದಿನಗಳಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ಗಮನಿಸಿದರೆ ಸಾಕಷ್ಟು ಔಷಧಿಗಳು ನಕಲಿ ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ನಾವು ಮಾಧ್ಯಮಗಳ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯ ಉತ್ತಮ ಔಷಧೀಯ ಕಂಪನಿಗಳ ಹೆಸರನ್ನು ಬಳಕೆ ಮಾಡಿ ನಕಲಿ ಔಷಧಿಗಳನ್ನು ಕೂಡ ಕೊಡ್ತಾ ಇರುವಂಥ ಒಂದು ಶಂಕೆ ವ್ಯಕ್ತವಾಗಿದೆ. ಜೊತೆಗೆ ಅವಧಿ ಮೀರಿದ ಔಷಧಿಗಳ ವಿಸ್ತರಣೆ ಕೂಡ, ಅವಧಿ ಮೀರಿದ ಔಷಧಿಗಳ ವಿತರಣೆ ಕೂಡ ನಡೀತಾ ಇದೆ ಎನ್ನುವಂಥ ಒಂದು ಅನುಮಾನ ಕೂಡ ವ್ಯಕ್ತ ಆಗಿದೆ. ಆದರೆ ಜೀವರಕ್ಷಕ ಔಷಧಿಗಳು ಜನರಿಗೆ ಉತ್ತಮ ರೀತಿಯಲ್ಲಿ ಸಿಗಬೇಕು ಅನ್ನುವಂಥ ಒಂದು ನೀತಿ ನಿಯಮವನ್ನು ರೂಪಿಸಿಕೊಂಡು ಸರ್ಕಾರಗಳು ಈ ದಿಕ್ಕಿನಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರನೇ ಈ ಒಂದು ಫಾರ್ಮಸಿಸ್ಟ್ ಡೇ ದಿನ, ಅಂದರೆ ವಿಶ್ವ ಔಷಧಿಗಾರರ ದಿನದ ಈ ಸಂದರ್ಭದಲ್ಲಿ ಜನರಿಗೆ ಉತ್ತಮ ಆರೋಗ್ಯವನ್ನು ಕೊಡುವತ್ತ ಎಲ್ಲ ಫಾರ್ಮಸಿಸ್ಟ್ಗಳು, ಔಷಧಿ ಮಾರಾಟಗಾರರು, ಔಷಧಿಗಾರರು ಅವರ ಗುರಿ ಮತ್ತು ಉದ್ದೇಶ ಅದೇ ಆಗಿರಲಿ. ಇನ್ನು ಔಷಧಿ ಅನ್ನೋದು ವೈದ್ಯರು ಕೊಡುವಂಥ ಮಾತ್ರೆ ಅಥವಾ ಬಾಟಲಿಗಳಲ್ಲಿರುವಂಥ ಸಿರಪ್ಗಳಲ್ಲಿ ಮಾತ್ರ ಸೀಮಿತ ಆಗಿರೋದಿಲ್ಲ. ನಮ್ಮ ಆರೋಗ್ಯವನ್ನು ನಾವು ಇನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಯೋಚನಾ ಲಹರಿನೇ ದೊಡ್ಡ ಔಷಧಿಯಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಇದೆ. ನಾವು ಅದನ್ನು ರೂಢಿ ಮಾಡಿಕೊಂಡಾಗ ಒಳ್ಳೆಯ ನಿದ್ರೆ, ಸಮತೋಲನ ಆಹಾರ ಮತ್ತು ಒಂದು ದೈಹಿಕ ಶ್ರಮ, ಪ್ರತಿದಿನದ ನಡಿಗೆ ಅಥವಾ ವ್ಯಾಯಾಮ ಮಾಡೋದ್ರಿಂದ ಸಾಕಷ್ಟು ಕಾಯಿಲೆಗಳನ್ನು ನಾವು ದೂರ ಇಡಬಹುದು.

0: ನಗುವುದರಿಂದ ಒಂದು ಸಕಾರಾತ್ಮಕ ಚಿಂತನೆಯನ್ನು ಮನಸ್ಸಿನಲ್ಲಿ ರೂಢಿಸಿಕೊಳ್ಳೋದ್ರಿಂದನೂ ಕೂಡ ಸಾಕಷ್ಟು ಆರೋಗ್ಯಪೂರ್ಣವಾಗಿರಬಹುದು. ಶುದ್ಧ ಗಾಳಿ, ಸೂರ್ಯನ ಬೆಳಕು, ಹಸಿರಾದ ಪರಿಸರ ಮತ್ತು ಆತ್ಮೀಯರೊಂದಿಗಿನ ಒಡನಾಟ, ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಸಮಯ ಕಳೆಯೋದ್ರಿಂದನೂ ಕೂಡ ನಾವು ಆರೋಗ್ಯವಂತರಾಗಿ ಇರಬಹುದು. ವಿಶ್ವ ಔಷಧಿಗಾರರ ದಿನದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯ ಔಷಧಿಗಳು ದೊರೆಯಲಿ, ಎಲ್ಲರ ಆರೋಗ್ಯ ಉತ್ತಮವಾಗಿರಲಿ, ಹಾಗೆಯೇ ಧೂಮಪಾನ, ಮದ್ಯಪಾನದಂತಹ ದುಶ್ಚಟಗಳಿಂದಲೂ ಕೂಡ ನಾವೆಲ್ಲರೂ ದೂರ ಇರಬೇಕಾಗಿದೆ.
1: ರೀ ಸ್ವಾಮಿ, ನಿಮ್ಮ ಕೈಯಲ್ಲಿರೋ ಸಿಗರೇಟ್ ಅನ್ನ ಸ್ವಲ್ಪ ಆಚೆಸಿದ್ದೀರಾ? ಹೆಂಗಸರು ಮಕ್ಕಳು ಇದ್ದಾರೆ ಅನ್ನೋ ಯೋಚನೆ
2: ಬೇಡವಾ? ನನ್ ದುಡ್ಡು, ನನ್ ಸೀಟು, ನೀನ್ ಏನ್ ಕಳಕ್ಕೆ?
3: ಈ ಹುಂಬತನ ಖಂಡಿತ ಬೇಡ. ಧೂಮಪಾನ ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡಬಹುದು, ಭಯಾನಕ ಕ್ಯಾನ್ಸರ್ ರೋಗ ನಿಮ್ಮನ್ನು ಪೀಡಿಸಬಹುದು. ನಿಮ್ಮ ಧೂಮಪಾನದಿಂದಾಗಿ ನಿಮ್ಮ ಅಕ್ಕಪಕ್ಕದವರಿಗೂ ನಿಮಗಿರುವಷ್ಟೇ ಅಪಾಯವಿದೆ. ಎಚ್ಚರ, ಈಗಲೇ ಆ ಸಿಗರೇಟನ್ನು ಹೊಸಕ್ಕೆ ಹಾಕಿ

0: ನಾರದ ವಿಜಯ ಚಿತ್ರದ ಗೀತೆಯನ್ನ ಕೇಳಿದ್ರೆ, ಗೀತ ರಚನೆ ಚೌದಯ ಶಂಕರ್ ಅವರದಾಗಿತ್ತು, ಅಶ್ವಥ್ ವೈದ್ಯವರ ಸಂಗೀತ ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿದ್ದ ಈ ಗೀತೆ.
1: ಹಲೋ ಸರ್, ಇಲ್ಲಿ ಔಷಧಿ ಅಂಗಡಿಯಲ್ಲಿ
2: ನೋಡ್ರಿ, ಆ ಬ್ಯಾಂಕ್ ಇದೆ ನೋಡಿ, ಅದ್ರ ಹಿಂದೆ ಇದೆ ನೋಡಿ, ಅದೇ ಅದೇ ಅದೇ.
1: ಹಲೋ ಸರ್, ಸ್ವಲ್ಪ ಜ್ವರ ಇದೆ, ಮೈಕೈ ನೋವು ಇದೆ, ಒಂದು ಸ್ಟ್ರಾಂಗ್ ಟ್ಯಾಬ್ಲೆಟ್ ಕೊಡಿ.
3: ಏನಪ್ಪ ಔಷಧಿ ಬೇಕಾ? ಡಾಕ್ಟರ್ ಚೀಟಿ ತಕೊಂಬಾ.
4: ವೈದ್ಯರ ಸಲಹೆ ಇಲ್ಲದೆ ಔಷಧಿ ಅಂಗಡಿಯಿಂದಲೇ ನೇರ ಔಷಧಿ ಖರೀದಿ ಅಪಾಯಕಾರಿ.
0: ಎಂಟು ಗಂಟೆ 46:30 ವಿವಿಧ ಭಾರತಿ 102.9 FM ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ದಿನ ವಿಶೇಷಗಳ ಜೊತೆ ಚಿತ್ರಗೀತೆಗಳನ್ನು ಕೂಡ ಕೇಳ್ತಾ ಇದ್ದೇವೆ. ಹಾಗೆಯೇ ಸೆಪ್ಟೆಂಬರ್ 25 ಈಗಾಗಲೇ ನಾವು ವಿಶ್ವ ಔಷಧಿಗಾರರ ದಿನ ಅಂತ ಹೇಳಿ ತಿಳ್ಕೊಂಡ್ವಿ. ಅದೇ ಥರ ಸೆಪ್ಟೆಂಬರ್ 25 ವಿಶ್ವ ಶ್ವಾಸಕೋಶ ದಿನ, ಅಂದರೆ ಉಸಿರಾಟದ ರೋಗಗಳ ತಡೆಗೆ ಒಂದು ಜಾಗೃತಿಯನ್ನು ಮೂಡಿಸುವ ದಿನ ಅಂತ ಹೇಳಿ ಕೂಡ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಶ್ವಾಸಕೋಶ ಅಂತ ಹೇಳಿದಾಗ ನಾವು ಬಹಳಷ್ಟು ಸಲ ಡಾಕ್ಟರ್ ಹತ್ರ ಕೇಳೋದು ಧೂಮಪಾನ ಮದ್ಯಪಾನದಿಂದ ದೂರ ಇರಿ ಅನ್ನುವಂಥ ಮಾತುಗಳು. ನಮ್ಮ ಉಸಿರಾಟದ ಶ್ವಾಸಕೋಶ ಸರಿಯಾಗಿರಬೇಕಂದ್ರೆ ಇಂತಹ ಒಂದಷ್ಟು ಅಭ್ಯಾಸಗಳಿಂದ ನಾವು ದೂರ ಇರಲೇಬೇಕಾಗಿದೆ.
5: ರಮಣ ರಮಣ, ಏನು ನಿಂತ್ಕೊಂಡಿದೀಯ? ಬಾ ಬಾ ರಮಣ, ನಿಮ್ ಮನೇಲಿ ಡ್ರಾಪ್ ಮಾಡ್ತೀನಿ ಬಾ ರಮಣ.
6: ಇಲ್ಲ ಬೇಡ ಬೇಡಪ್ಪ.
5: ಏ ಬಾ, ಏನ್ ನಾನು ನೀನು ಒತ್ಕೊಂಡು ಹೋಗ್ತೀನ?
6: ದಮ್ಮಯ ಬೇಡ.
5: ಏ ಬಾ,
6: ನಾನು 4 ದಿನ ಬದುಕಬೇಕು, ಕುಡ್ದು ಡ್ರೈವ್ ಮಾಡಬೇಡ ಅಂದ್ರೆ ನೀನ್ ಎಲ್ಲಿ ಕೇಳ್ತೀನಿ?
5: ಕುಡಿದಿಲ್ಲ ರಮಣ, ಕುಡ್ದು ನೋಡ.
7: ಕುಡಿದು ವಾಹನ ಚಲಾಯಿಸದಿರಿ. ಕುಡಿತದೊಂದಿಗಿನ ಪಯಣ 1,000 ಸಮಸ್ಯೆಗಳಿಗೆ ಆಹ್ವಾನ.

ಯಾರಿವನು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕವರಾಗಿದ್ದಾಗ ಹಾಡಿದಂಥ ಹಾಡು. ಚಿವದೇ ಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರು ಗೀತೆಗೆ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವು ಕೇಳ್ತಾ ಇದ್ದೇವೆ. ಈ ದಿನ ಸೆಪ್ಟೆಂಬರ್ 25 ಭಾರತದ ಬಾಹ್ಯಾಕಾಶ ವಿಜ್ಞಾನಿ ಸತೀಶ್ ಧವನ್ ಅವರ ಜನ್ಮದಿನ. 1920 ಸೆಪ್ಟೆಂಬರ್ 25ರಂದು ಅವರು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಜನಿಸಿದರು. ರಾಕೆಟ್ ವಿಜ್ಞಾನಿ, ಇಸ್ರೋದ ಅಧ್ಯಕ್ಷರಾಗಿದ್ದರು. ಬಾಹ್ಯಾಕಾಶ ಸಾಧನೆಗೆ ಭದ್ರವಾದ ಬುನಾದಿಯನ್ನು ಹಾಕಿದವರು ಸತೀಶ್ ಧವನ್ ಅವರು. ಇವರಿಗೆ 1981ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಬಂತು. ಭಾರತದ ಬಾಹ್ಯಾಕಾಶ ರಂಗಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಿ ಇಸ್ರೋ ಕೇಂದ್ರವನ್ನು ಮುನ್ನಡೆಸಿದವರು. ಇವರು ಸಂಸ್ಥೆಯ ಅಧ್ಯಕ್ಷರಾಗಿ ಈ ಬಾಹ್ಯಾಕಾಶ ಸಂಸ್ಥೆಯನ್ನು ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು. ಇವರ ಒಂದು ಗೌರವಾರ್ಥವಾಗಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಪ್ರಮುಖ ರಾಕೆಟ್ ಉಡಾವಣಾ ಕೇಂದ್ರಕ್ಕೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಅಂತಲೇ ಹೆಸರಿಡಲಾಗಿದೆ. ಇವರು ಯುವ ಪ್ರತಿಭೆಗಳಿಗೆ ಸದಾ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಂಥ ಇಸ್ರೋ ವಿಜ್ಞಾನಿ ಆಗಿದ್ದರು. ಅವರ ಜನ್ಮದಿನ ಇಂದು. ಆಕಾಶವೇ ಬೀಳಲ್ಲಿ ಮೇಲೆ ಅನ್ನುವ ಈ ಗೀತೆಯನ್ನು ನಾವು ಕೇಳೋಣ. ಆಕಾಶ ಏನು ನಮ್ಮ ಮೇಲೆ ಬೀಳಲ್ಲ, ಅಲ್ಲಿ ಬೇಕಾದಷ್ಟು ಜನಪರ ಕಾರ್ಯಗಳನ್ನು ಮಾಡಬಹುದು ಅಂಥೇಳಿ ಜಗತ್ತಿಗೆ ತೋರಿಸಿಕೊಟ್ಟ ಬಾಹ್ಯಾಕಾಶ ವಿಜ್ಞಾನಿ ಸತೀಶ್ ಧವನ್ ಅವರು.

0: ನ್ಯಾಯವೇ ದೇವರು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಿವದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು ಈ ಹಾಡು. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ಕೇಳಿದ್ವಿ. ದಿನ ವಿಶೇಷಗಳು, ಚಿತ್ರಗೀತೆಗಳು, ನಿಮ್ಮ ಸಂದೇಶಗಳ ಸಂಯೋಜಿತ ಕಾರ್ಯಕ್ರಮ ಶುಭೋದಯ ಕರ್ನಾಟಕ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 9:01 ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ.

ಜನುಮದ ಜೋಡಿ ಚಿತ್ರದ ಗೀತೆಯನ್ನ ಕೇಳಿದ್ವಿ. ರಾಜೇಶ್ ಕೃಷ್ಣನ್, ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿ ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ವಿ ಮನೋಹರ್. 9:06:40 ಸಮಯ ಆಗಿದೆ. 102.9 FM ಇಂದಿನ ವಿಶೇಷ. ಇಂದಿನ ವಿಶೇಷ ಏನು ಅಂತ ಕೇಳಿದ್ರೆ, ಕೆಲವು ದೇಶಗಳಲ್ಲಿ ಸೆಪ್ಟೆಂಬರ್ 25 ಸಿಂಗಲ್ ಪೇರೆಂಟಿಂಗ್ ಅಂದರೆ ಒಂಟಿ ಪೋಷಕರಾಗಿ ಮಕ್ಕಳನ್ನು ಬೆಳೆಸುವಂಥ ಜವಾಬ್ದಾರಿಯ ಕುರಿತಾಗಿ ಒಂದಷ್ಟು ವಿಚಾರ ವಿಮರ್ಶೆ, ಈ ಕುರಿತಾಗಿ ಒಂದಷ್ಟು ಕಾರ್ಯಕ್ರಮಗಳು ಕೂಡ ನಡೆಯುತ್ತಂತೆ. ಹಾಗಾಗಿ ಇತ್ತೀಚೆಗೆ ನಮ್ಮ ದೇಶದಲ್ಲೂ ಕೂಡ ಸಿಂಗಲ್ ಪೇರೆಂಟಿಂಗ್, ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರೇ ತಮ್ಮ ಮಕ್ಕಳನ್ನು ಬೆಳೆಸುವಂಥ ಜವಾಬ್ದಾರಿಯನ್ನು ತಗೊಳ್ತಾ ಇರೋದನ್ನು ಕೂಡ ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡ್ತಾ ಇದ್ದೇವೆ. ಒಂಟಿ ಪೋಷಕರಾಗಿ ಮಕ್ಕಳನ್ನು ಬೆಳೆಸುವಂಥ ಈ ಜರ್ನಿ, ಅದೊಂದು ಜವಾಬ್ದಾರಿ ಮಾತ್ರ ಅಲ್ಲ, ಅದೊಂದು ಆತ್ಮಸ್ಥೈರ್ಯದ ಸಂಕೇತ ಅಂತ ಕೂಡ ಅದನ್ನು ಬಣ್ಣಿಸ್ತಾರೆ. ಈ ರೀತಿಯ ಒಂದು ಜರ್ನಿಗೆ ಎದುರಾಗುವಾಗ ಸಾಕಷ್ಟು ಸವಾಲುಗಳನ್ನು ಅವರು ಎದುರಿಸಬೇಕಾಗತ್ತೆ. ಭಾವನಾತ್ಮಕವಾಗಿ ಹಾಗೆ ಸಾಮಾಜಿಕವಾಗಿ ಅನೇಕ ಸಮಸ್ಯೆಗಳು, ಕಷ್ಟ ನಷ್ಟಗಳು ಎಲ್ಲ ಇದ್ದರೂ ಕೂಡ ಕೆಲವೊಂದ್ಸಲ ಅನಿವಾರ್ಯ ಕೂಡ ಆಗತ್ತೆ. ಅಂತಹ ಕೆಲವು ವಿಚಾರಗಳ ಜೊತೆಗೆ ಸೊಗಸಾದ ಹಾಡುಗಳ ಈ ಜರ್ನಿ ಇಂದಿನ ವಿಶೇಷ. ಸಿಂಗಲ್ ಪೇರೆಂಟಿಂಗ್ ಅಥವಾ ಒಂಟಿ ಪೋಷಕತ್ವ, ಈ ಬಗ್ಗೆ ಕೆಲವು ವಿಚಾರಗಳನ್ನು ಕೇಳ್ತಾ ಹೋಗೋಣ.

ಜೇನಿನ ಹೊಳೆ ಚಿತ್ರದ ಗೀತೆಯನ್ನ ಕೇಳಿದ್ದು ನೀವು. ರಮೇಶ್ ಚಂದ್ರ, ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದ್ದು ಕೆ ಕಲ್ಯಾಣ್ ಅವರು ಗೀತೆಯನ್ನ ಬರೆದಿದ್ರು. ರಾಜೇಶ್ ರಾಮನಾಥ್ ಅವರ ಸಂಗೀತ ಇತ್ತು. ಸಿಂಗಲ್ ಪೇರೆಂಟಿಂಗ್ ಅಂದರೆ ತಂದೆ ತಾಯಿ, ಕೊನೆ ಪಕ್ಷ ಅಜ್ಜ ಅಜ್ಜಿ ಅವರೆಲ್ಲರನ್ನು ಬಿಟ್ಟರು ಕೂಡ ತಂದೆ ತಾಯಿ ಜೊತೆಯಾಗಿ ಮಕ್ಕಳನ್ನು ಸಾಕುವಂಥದ್ದು, ಬೆಳೆಸುವಂಥದ್ದು, ಅವರ ವಿದ್ಯಾಭ್ಯಾಸ, ಬದುಕು ಎಲ್ಲಕ್ಕೂ ಕೂಡ ಬೆನ್ನೆಲುಬಾಗಿ ನಿಲ್ಲುವಂಥದ್ದನ್ನು ನಾವು ಹಿಂದಿನಿಂದ ಗಮನಿಸ್ಕೊಂಡು ಅನುಭವಿಸ್ಕೊಂಡು ಬಂದಿದ್ದೀವಿ. ಆದರೆ ಯಾವ್ಯಾವುದೋ ಕಾರಣಗಳಿಗಾಗಿ ಕೆಲವೊಂದು ಸಲ ಒಬ್ಬರೇ ತಂದೆ ಅಥವಾ ತಾಯಿ ಮಕ್ಕಳನ್ನು ಪೋಷಿಸುವಂತಹ ಸಂದರ್ಭಗಳು ಬರುತ್ತೆ. ಆಗ ಒಂದಷ್ಟು ಜವಾಬ್ದಾರಿಗಳು ತಂದೆ ಅಥವಾ ತಾಯಿ ಅಥವಾ ಯಾರು ಮಗುವನ್ನು ಪೋಷಣೆ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಬರುತ್ತೆ ಅಂತ ಹೇಳಿದ್ವಲ್ಲ, ಅದು ಭಾವನಾತ್ಮಕವಾದಂಥ ಒಂದಷ್ಟು ಸನ್ನಿವೇಶಗಳು ಬರಬಹುದು. ತಂದೆಯಾಗಿ ಅಥವಾ ತಾಯಿಯಾಗಿ ಮಗುವಿಗೆ ಬೇಕಾದಂಥ ಎಲ್ಲವನ್ನು ಕೂಡ ಕೊಡೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ವೇನೋ ಅನ್ನುವಂಥ ಒಂದು ಮನೋಭಾವ ಬರಬಹುದು. ಅಥವಾ ಒಬ್ಬರೇ ಆದರೂ ಕೂಡ ಪ್ರೀತಿ ಮತ್ತು ಸುರಕ್ಷತೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಇನ್ನು ಕೆಲವು ಉಲ್ಟ ಅಂದರೆ ಒಬ್ಬರೇ ಕೂಡ ತಂದೆಯಿಂದನೋ ಅಥವಾ ತಾಯಿಯಿಂದನೋ ಇಲ್ಲದೇ ಇದ್ದರೂ ಕೂಡ ಎಲ್ಲವನ್ನು ಕೂಡ ನಾನು ಹೇಳಿಕೊಡಬಲ್ಲೆ, ಮಗುವಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಾನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಕರಣಗಳನ್ನು ಕೂಡ ಗಮನಿಸಬಹುದು. ಆದರೆ ಒಂಟಿ ಪೋಷಕರು ಅಥವಾ ಸಿಂಗಲ್ ಪೇರೆಂಟಿಂಗ್ ಇದ್ದಾಗ ಅತಿಯಾದ ಮುದ್ದು ಬೇಡ ಅಂತ ಹೇಳ್ತಾರೆ. ಅತಿಯಾದ ಮುದ್ದು, ಮಗು ಕೇಳಿದ್ದನ್ನೆಲ್ಲವನ್ನು ಕೊಡೋದು, ಕೊಡಿಸೋದು, ಅವರು ಮಾಡುವಂಥ ಎಲ್ಲ ತಪ್ಪುಗಳನ್ನು ಕೂಡ ಕ್ಷಮಿಸೋದು ಬೇಡ. ಒಂದಷ್ಟು ಡಿಸಿಪ್ಲಿನ್ ಇರಬೇಕು, ಡಿಸಿಪ್ಲಿನ್ ಆಗಿಯೇ ಬೆಳೆಸಬೇಕಾಗತ್ತೆ ಮಕ್ಕಳನ್ನು ಅಂತ ಹೇಳ್ತಾರೆ. ಜಗತ್ತಿನಾದ್ಯಂತ ನೋಡಿದ್ರೆ 130 ದೇಶಗಳಲ್ಲಿ ಒಂಟಿ ಪೋಷಕ ಕುಟುಂಬಗಳಲ್ಲಿ ವಾಸ ಮಾಡುವಂಥ ಮಕ್ಕಳ ಸಂಖ್ಯೆ ಅಂತ ಹೇಳಿದಾಗ ಅದು ಚೀನಾದಲ್ಲಿ, ನೈಜೀರಿಯಾದಲ್ಲಿ, ಕೆನಡಾದಲ್ಲಿ, ಹೀಗೆ ಇಂತಹ ದೇಶಗಳಲ್ಲಿ ಹೆಚ್ಚಾಗಿ ಒಂಟಿ ಪೋಷಕತ್ವ, ಅದು ವಿಚ್ಛೇದನದಿಂದ ಆಗಿರಬಹುದು, ಬೇರೆ ಬೇರೆ ಕಾರಣಗಳಿಂದಾಗಿ ಮಕ್ಕಳನ್ನು ಪಡೆದು ಒಂಟಿಯಾಗಿ ಸಾಕುವಂತಹ ಒಂದು ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ ಅಂತ ವರದಿಯಲ್ಲಿ ಹೇಳ್ತಾರೆ. ಒಂಟಿ ಪೋಷಕರು ಅಂದಾಗ ನೀವು ಬರೀ ಪೋಷಕರಷ್ಟೇ ಅಲ್ಲ, ಅದಕ್ಕೂ ಮಿಗಿಲಾಗಿ ಪೋಷಕರಿಗೂ ಕೂಡ ಮಗುವಿಗೂ ಕೂಡ ವೈಯಕ್ತಿಕ ಬದುಕು, ಆಸೆ, ಕನಸುಗಳು ಎಲ್ಲವೂ ಇರುತ್ತೆ. ಅದೆಲ್ಲವನ್ನು ಕೂಡ ಒಂದು ಬ್ಯಾಲೆನ್ಸ್ ಮಾಡಿ ವೃತ್ತಿ ಜೀವನ, ಸ್ನೇಹಿತರು, ಶಾಲೆ, ಕಾಲೇಜು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅನ್ನೋದು ಸಂಶೋಧನೆಗಳು ಹೇಳುವಂತಹ ಮಾತು.

ಎಚ್ಎ ಉದಯಶಂಕರ್ ಅವರು ಬರೆದ ಈ ಗೀತೆಗೆ 1997 ಸಂಗೀತ ಸಂಯೋಜನೆಯನ್ನು ಮಾಡಿದ್ದು ಎಸ್ ಪಿ ವೆಂಕಟೇಶ್ ಅವರು. ಚಿತ್ರ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡಿಗೆ ಧ್ವನಿಯಾಗಿದ್ದರು. ಅಂದರೆ ಎರಡು ಕನಸು ಚಿತ್ರದ ಇದೇ ಹಾಡು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೂಡ ಕೇಳಿ ಬಂದಿತ್ತು. ಮುದ್ದಿನ ಕಣ್ಮಣಿ ಚಿತ್ರದ ಗೀತೆ ಇದಾಗಿತ್ತು. ಒಂಟಿ ಪೋಷಕತ್ವ, ಸಿಂಗಲ್ ಪೇರೆಂಟಿಂಗ್, ಒಬ್ಬರೇ ಮಕ್ಕಳನ್ನು ಸಾಕಿ ಬೆಳೆಸುವಂಥ ಒಂದು ಜವಾಬ್ದಾರಿ, ಅದು ತಂದೆ ತಾಯಿ ನಿಧನರಾಗಿದ್ದರಿಂದನೋ, ವಿಚ್ಛೇದನದಿಂದನೋ, ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥ ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಸಿಂಗಲ್ ಪೇರೆಂಟಿಂಗ್, ಒಬ್ಬರೇ ಮಾಡುವಂಥ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ. ಅಥವಾ ದೇಶದ ಆಚೆ ಅಂತಾರಾಷ್ಟ್ರೀಯ ಪ್ರದೇಶಗಳಲ್ಲಿ ಗಡಿ ಆಚೆಗಿನ ಸಂದರ್ಭಗಳಲ್ಲಿ ಒಂಟಿ ಪೋಷಕರಿಗೆ ಇರುವಂಥ ಬೇರೆ ಬೇರೆ ದೇಶಗಳು, ಅದು ಕೊಲಂಬಿಯಾ, ದಕ್ಷಿಣ ಆಫ್ರಿಕಾ, ಬ್ರೆಜಿಲ್, ಭಾರತ, ಫಿಲಿಪೈನ್ಸ್ ಇಂತಹ ದೇಶಗಳಲ್ಲಿ ಒಂದಷ್ಟು ಮಾರ್ಗಸೂಚಿಗಳನ್ನು ಕೊಟ್ಟು ಅದರ ಪ್ರಕಾರವಾಗಿ ನೋಡಿಕೊಳ್ಬೇಕು ಮಕ್ಕಳನ್ನು ಅನ್ನುವಂಥ ವಿಷಯಗಳನ್ನು ಹೇಳಲಾಗಿದೆ. ನಮ್ಮ ದೇಶದಲ್ಲಿ ಒಂಟಿ ಪೋಷಕರಿಗೆ ಇರುವಂಥ ಕಾನೂನು ಮತ್ತು ಏನೇನು ಸೌಲಭ್ಯಗಳು ಅಂತ ನೋಡಿದ್ರೆ, ಪಾಸ್ಪೋರ್ಟ್ ಅರ್ಜಿಯಲ್ಲಿ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರ ಹೆಸರನ್ನು ಹಾಕಬಹುದು. ಇಬ್ಬರ ಹೆಸರನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅಂತಿಲ್ಲ, ಇಬ್ಬರಲ್ಲಿ ಒಬ್ಬರ ಹೆಸರನ್ನು ಹಾಕಬಹುದು. ಹಾಗೆಯೇ ಶಾಲೆಯ ದಾಖಲಾತಿಗಳು, ಕೋರ್ಟ್ ಆದೇಶದ ಪ್ರಕಾರ ಶಾಲೆಯಲ್ಲಿ ಮಗುವನ್ನು ದಾಖಲಿಸುವಾಗಲೂ ಕೂಡ ತಂದೆಯ ಹೆಸರು ಕಡ್ಡಾಯ ಅಲ್ಲ, ತಾಯಿಯ ಹೆಸರಿನಲ್ಲೂ ಕೂಡ ದಾಖಲಾತಿಯನ್ನು ಮಾಡಬಹುದು.

9:26 ಸಮಯ. ವಿವಿಧ ಭಾರತಿಯಿಂದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಿಂಗಲ್ ಪೇರೆಂಟಿಂಗ್ ಬಗ್ಗೆ ಸ್ವಲ್ಪ ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ನಮ್ಮ ಈ ಜರ್ನಿ ಸಾಗ್ತಾ ಇದೆ. ರಾಜಾ ಚಿತ್ರದ ಗೀತೆ ಕೇಳಿದ್ರಿ, ಮನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ದೇವ ಅವರ ಸಂಗೀತ ಈ ಹಾಡಿಗಿತ್ತು.

0: 97.9 FM.
1: ಏಯ್ ಶಂಕರ, ಈ ಫೋನು ಈ ಕರೆಂಟು ಬಹಳ ತಲೆ ತಿನ್ನುತ್ತಪ್ಪ ಮಾರಾಯ.
2: ಯಾಕಪ್ಪ, ಏನಾಯ್ತು?
1: ಅಲ್ಲಪ್ಪ, ನನ್ನ ಅಪ್ಪನ ಹೆಸರಲ್ಲಿ ಇವೆಲ್ಲ ಇವೆಯಲ್ಲ, ಅವ್ರ ಕಾಲ ಮುಗಿದೋಯ್ತು ಬಿಡು. ಇದೆಲ್ಲ ಈಗ ನನ್ನ ಹೆಸರಿಗೆ ಮಾಡ್ಕೋಬೇಕಲ್ಲ. ಆ ಇಲಾಖೆಯವರು ಏನೇನೋ ದಾಖಲಾತಿ ಪತ್ರ ಎಲ್ಲ ಕೇಳ್ತಾರಪ್ಪ.
2: ಅದಕ್ಯಾಕಪ್ಪ ಚಿಂತೆ ಮಾಡ್ತೀಯ? ನೋಡು, ನಿನ್ನ ತಂದೆಯ ಮರಣ ಪ್ರಮಾಣ ಪತ್ರ ತೋರಿಸು, ಎಲ್ಲ ಸರಿ ಹೋಗುತ್ತೆ.
1: ಅಯ್ಯೋಯ್ಯೋ, ಅದೆಲ್ಲ ಯಾರಿಗೆ ಗೊತ್ತು ಹೇಳು? ಜನನ ಮತ್ತು ಮರಣ ನೋಂದಣಿ ಕಾನೂನು ಪ್ರಕಾರ ಕಡ್ಡಾಯ.
3: ಬೇಕಿದ್ದೋ ಬೇಡವೋ ಒಟ್ಟಾರೆ ಒಂದೊಂದ್ಸಲ ಈ ರೀತಿ ಆಗ್ಬಿಡುತ್ತೆ. ಅಂದರೆ ನಮ್ಮ ಇತಿಹಾಸದ ಪುರಾಣಗಳಲ್ಲೂ ಕೂಡ ನಾವು ಇಂತಹ ಅನೇಕ ಪ್ರಕರಣಗಳನ್ನು ಗಮನಿಸಬಹುದು. ಕಿತ್ತೂರು ಚೆನ್ನಮ್ಮ ಆಗಿರಬಹುದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸೇರಿದ ಹಾಗೆ ಅನೇಕರು ಒಬ್ಬೊಬ್ಬರೇ ಮಕ್ಕಳನ್ನು ಸಾಕಿ ಬೆಳೆಸಿ ಅವರನ್ನು ನಾಡಿಗೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ಆದರೆ ಅಂದರೆ ಅವರು ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಬೇಸರವಿಲ್ಲದೆ ನಿಷ್ಠೆಯಿಂದ ಅವರು ಕೈಗೊಂಡಿದ್ದಕ್ಕಾಗಿ ಅವರ ಗರಡಿಯಲ್ಲಿ ಅವರ ಜೊತೆಯಲ್ಲಿ ಬೆಳೆದಂಥವರು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಪರಿವರ್ತನೆ ಆಗಿದ್ದಾರೆ. ಹಾಗೆಯೇ ಕೆಲವು ಸಲ ಸಣ್ಣ ಸಣ್ಣ ಶಿಸ್ತುಗಳನ್ನು ಪಾಲಿಸಿದರೆ ಪೋಷಕರಾಗಿರಬಹುದು, ಮಗು ಆಗಿರ್ಬೋದು, ಇಬ್ಬರಿಗೂ ಕೂಡ ಕ್ಷೇಮ, ಬದುಕು ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಅಂದರೆ ಅದು ಸಮಯದ ನಿರ್ವಹಣೆ ಅಂತ ಅಂದ್ಕೊಳ್ಬೋದು. ಇವತ್ತಿನ ದಿನಗಳಲ್ಲಿ ಹೋಲಿಸಿ ಹೇಳೋದಾದರೆ ಕೆಲಸಕ್ಕೆ ಹೋಗುವಂತಹ ತಂದೆ ತಾಯಿ ಮಗುವಿನ ನಡುವೆ ಒಂದು ಸಮತೋಲನವನ್ನು ಮಾಡಬೇಕು ಅಂದರೆ ಒಂದು ದಿನಚರಿಯನ್ನು ನಿಗದಿತವಾಗಿ ಪ್ಲ್ಯಾನ್ ಮಾಡಿಕೊಳ್ಳೇಬೇಕಾಗತ್ತೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಮಕ್ಕಳಿಗೆ ಆ ಪೋಷಕರ ಜೊತೆಗೆ ಎಷ್ಟು ಸಮಯ ಸಿಗುತ್ತೆ ಅನ್ನೋದನ್ನು ಒಂದು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಸಮಯ ಕೊಡಬೇಕಾಗತ್ತೆ. ಮತ್ತು ಎಲ್ಲನೂ ಕೂಡ ನಾವೇ ಮಾಡ್ತೀವಿ, ಮಗುಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ಳೋದ್ರ ಬದಲಾಗಿ ಮಗುವನ್ನು ಸೇರಿಸಿಕೊಂಡು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗೆಯೇ ಮಗು ಮತ್ತು ಪೋಷಕರ ಒಂದು ಆರೋಗ್ಯ ಎರಡೂ ಮುಖ್ಯ, ಇಬ್ಬರೂ ಮುಖ್ಯ. ದೈಹಿಕವಾಗಿ ಮಾನಸಿಕವಾಗಿ ಇಬ್ಬರೂ ಆರೋಗ್ಯವಾಗಿರಬೇಕು ಅನ್ನೋದನ್ನು ಒಳ್ಳೆಯ ಆಹಾರ ಮತ್ತು ದೈಹಿಕ ಶ್ರಮ ಅಂದರೆ ವಾಕಿಂಗ್ ಮಾಡುವಂಥದ್ದು, ಹೊರಾಂಗಣ ಆಟಗಳು, ಇದರಲ್ಲಿ ತೊಡಗಿಸ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ. ಇನ್ನು ಮುಖ್ಯವಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು. ಅಂದರೆ ಶಿಕ್ಷಣ ಮತ್ತು ಆರೋಗ್ಯ, ಬೇರೆ ಬೇರೆ ತುರ್ತು ಪರಿಸ್ಥಿತಿಗಾಗಿ ಒಂದಷ್ಟು ಸಣ್ಣ ಪುಟ್ಟ ಉಳಿತಾಯದ ಪ್ಲ್ಯಾನ್ಗಳಂತೂ ಮಾಡಲೇಬೇಕಾಗುತ್ತೆ ಸಿಂಗಲ್ ಪೇರೆಂಟಿಂಗ್ ಇದ್ದಾಗ.

ತಾಯವ್ವ ಚಿತ್ರದ ಹಾಡು ಕೇಳಿದ್ರಿ, ಒಲವ ಮಯೂರಿ ಅನ್ನುವ ಗೀತೆ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಸೂತ್ರಧಾರ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಈಗೀಗ ಪರಸ್ಪರ ಹೊಂದಾಣಿಕೆ ಕಡಿಮೆಯಾಗಿ ಗಂಡ ಹೆಂಡತಿ ವಿಚ್ಛೇದನ ಪಡ್ಕೊಳ್ಳೋದು ಅಥವಾ ಪರಸ್ಪರ ದೂರ ಉಳಿಯುವಂಥ ಸಾಧ್ಯತೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಯಾರೇ ಆಗಿರಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಾವು ಗಮನಿಸಿದಾಗ ಸಿಂಗಲ್ ಪೇರೆಂಟ್ ಯಾರಿರ್ತಾರೆ ಅವರು ಎಲ್ಲವನ್ನು ತ್ಯಾಗ ಮಾಡುವಂಥ ಒಂದು ಮನೋಭಾವ, ಅಂದರೆ ತಮ್ಮ ವೈಯಕ್ತಿಕ ಆಸೆ ಕನಸು ಒಟ್ಟಾರೆ ತಮ್ಮ ಇಡೀ ಅಸ್ತಿತ್ವವನ್ನೇ ಬಲಿ ಕೊಡೋದನ್ನು ಕೂಡ ನಾವು ಕಾಣ್ತೇವೆ. ಆದರೆ ಹೀಗೆ ಆಗೋದು ಬೇಡ. ಕೆಲಸದ ಸ್ಥಳದಲ್ಲಿರಬಹುದು, ಕುಟುಂಬದಲ್ಲಿರಬಹುದು, ಹೀಗೆ ಒಂಟಿ ಪೋಷಕರಾಗಿ ಮಕ್ಕಳನ್ನು ಪೋಷಿಸುವಂಥ ಸಂದರ್ಭಗಳು ಬಂದಾಗ ಇದೊಂದು ಹಗ್ಗದ ಮೇಲಿನ ನಡಿಗೆ ಅಂತಲೇ ಅರ್ಥೈಸ್ತಾರೆ. ಆಗ ಒಂದಷ್ಟು ನಿಯಮಗಳನ್ನು ರೂಪಿಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಅಂದರೆ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಎಲ್ಲ ರೀತಿಯ ಏನು ಕೇಳಿದ್ದಕ್ಕೆಲ್ಲ ಎಸ್ ಅನ್ನುವಂಥದ್ದು, ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಅಥವಾ ಹೆಚ್ಚು ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಒಂದು ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವಂಥದ್ದು ಅಥವಾ ಅವಧಿ ಮೀರಿ ಕೆಲಸ ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ವಹಿಸಿಕೊಳ್ಳುವಾಗ ಒಂದು ಜಾಣತನದ ನಡೆ ಇರಬೇಕು. ಮನೆಯಲ್ಲೂ ಕೂಡ ಹಾಗೇ ಎಲ್ಲ ಕೆಲಸಗಳನ್ನು ನಾವೇ ಮಾಡಬೇಕು ಅನ್ನೋದ್ರ ಬದಲಾಗಿ ಮಗುವಿನ ಅಗತ್ಯಕ್ಕೆ ವಯಸ್ಸಿಗೆ ತಕ್ಕಂತೆ ಮಗುವಿಗೂ ಕೂಡ ಕೆಲವೊಂದಷ್ಟು ಜವಾಬ್ದಾರಿಗಳನ್ನು ಕೊಟ್ಟು ಬೆಳೆಸೋದು ಬಹಳ ಬಹಳ ಮುಖ್ಯ. ಅದು ಏನೇ ಆಗಿದ್ರೂ ಕೂಡ ಮಗುವಿಗೆ ಎಲ್ಲ ರೀತಿಯ ಅನುಭವಗಳು ಗೊತ್ತಾಗಬೇಕು. ಒಂದು ಸ್ವಾವಲಂಬನೆ ಜವಾಬ್ದಾರಿಯ ಪ್ರಜ್ಞೆ ಮಗುವಿಗೂ ಕೂಡ ಬರಬೇಕಾಗತ್ತೆ. ಈಗಂತೂ ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಿರುವಂಥ ಇಂಥ ಸಂದರ್ಭಗಳಲ್ಲಿ ಮನೆಯಲ್ಲಿರುವಂಥ ಕೆಲವು ವಸ್ತುಗಳನ್ನು ತಂದೆ ಅಥವಾ ತಾಯಿ ಎದುರುಗಡೆನೆ ಇದ್ದಾಗ ಹೇಗೆಲ್ಲ ಬಳಸಬಹುದು ಅನ್ನುವಂಥ ಅರಿವನ್ನು ಕೂಡ ಮಗುವಿಗೆ ಕೊಡಬೇಕಾಗತ್ತೆ. ಇನ್ನು ಮಕ್ಕಳ ಶಾಲೆಗಳಿಗೆ ರಜಾ ಇದ್ದಾಗ ಹೋಮ್ವರ್ಕ್ ಮಾಡುವಂಥ ಸಂದರ್ಭಗಳಲ್ಲಿ ಕೂಡ ಒಟ್ಟಾರೆಯಾಗಿ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ಅದರ ಪ್ರಕಾರ ಮಗುವನ್ನು ಬೆಳೆಸುವಂಥದ್ದು ಒಳ್ಳೆಯದು ಅನ್ನೋದು ಇಂತಹ ಒಂದಷ್ಟು ಕೇಸ್ಗಳನ್ನು ಅಧ್ಯಯನ ಮಾಡಿದಂತಹವರು ಹೇಳುವಂತಹ ಮಾತುಗಳು.

ಸನಾದಿ ಅಪ್ಪಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರು ಬರೆದ ಗೀತೆ ಜೆ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿತ್ತು. 9:47:30 ಒಂಟಿ ಪೋಷಕರು. ಒಂಟಿ ಪೋಷಕರು ನಮ್ಮಲ್ಲಿ ಹಲವಾರು ಜನ ಇದ್ದಾರೆ. ತಂದೆಯಾಗಿ, ತಾಯಿಯಾಗಿ, ಅಜ್ಜ ಅಜ್ಜಿ ತಮ್ಮ ಕುಟುಂಬವನ್ನು ಪೊರೆದು ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ ಮಕ್ಕಳಿಗೆ. ಜಗತ್ತಿನ ಅತ್ಯಂತ ಗೌರವಾನ್ವಿತ ಸವಾಲಿನ ಕೆಲಸವನ್ನು ನಿಭಾಯಿಸ್ತಿದ್ದಾರೆ. ಹಿಂದೆಯೂ ನಿಭಾಯಿಸಿದ್ದಾರೆ, ಈಗಲೂ ನಿಭಾಯಿಸ್ತಾ ಇದ್ದಾರೆ, ಮುಂದೆ ಕೂಡ ಇಂತಹ ಪರಿಸ್ಥಿತಿ ಇರಬಹುದು. ಎಲ್ಲರಿಗೂ ಕೂಡ ನಮ್ಮ ಬೆಂಬಲ, ಧನ್ಯವಾದ, ಶುಭಾಶಯಗಳು ಸದಾ ಇರಲಿ ಅನ್ನೋದು ಇಂಥ ಒಂದು ಒಂಟಿ ಪೇರೆಂಟಿಂಗ್ ವಿಷಯಗಳನ್ನು ಕುರಿತಾಗಿ ಹೇಳುವಂತಹ ಮಾತುಗಳು. ನೀವೀಗ ಕೇಳಿ ಚಂದನದ ಗೊಂಬೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರೇ ಬರೆದಿರುವ ಹಾಡು, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿಯವರ ಧ್ವನಿಯಲ್ಲಿ.

ನಾಂದಿ ಚಿತ್ರದ ಗೀತೆ ಕೂಡ ಕೇಳಿ ಬಂತು. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ರು, ಆರ್ ಎನ್ ಜಯಗೋಪಾಲ್ ಅವರ ರಚನೆಯಾಗಿತ್ತು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ ವಿಜಯ ನರಸಿಂಹ ಅವರು ಬರೆದ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೂಡ ಪ್ರಸಾರವಾಯಿತು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಇದುವರೆಗೆ ನೀವು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಿಂಗಲ್ ಪೇರೆಂಟಿಂಗ್ ಅಥವಾ ಒಂಟಿ ಪೋಷಕತ್ವ ಈ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಾಡುಗಳನ್ನು ಕೇಳೋದಕ್ಕೆ ಸಾಧ್ಯ ಆಯಿತು. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಈಗ ಸಮಯ 10 ಗಂಟೆ. ಕೇಳಿ ಸುದ್ದಿ ಮುಖ್ಯಾಂಶಗಳನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯಕ್ತಿಯಿಂದ ವ್ಯಾಪಾರಿಗೆ ನಡೆಯುವ ಯುಪಿಐ ವಹಿವಾಟುಗಳ ಮೇಲಿನ ವ್ಯಾಪಾರಿ ರಿಯಾಯಿತಿ ದರ ಎಂಡಿಆರ್ ಎಂಬುದು ಸೆಸ್ ಅಥವಾ ಸರ್ಚಾರ್ಜ್ ಅಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಅಭ್ಯರ್ಥಿಗಳು 6 ಅಕ್ಟೋಬರ್ವರೆಗೆ ಮಾತ್ರ ನಾಮಪತ್ರವನ್ನು ಸಲ್ಲಿಸಬಹುದಾಗಿದೆ. ಇಂದು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜಯಂತಿ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಗೌರವ ನಮನ ಸಲ್ಲಿಸಿದ್ದಾರೆ. ಅವರ ಅಂತ್ಯೋದಯ ತತ್ವಶಾಸ್ತ್ರವು ಸಾರ್ವಜನಿಕ ಕಲ್ಯಾಣ ಮತ್ತು ರಾಷ್ಟೀಯ ಪ್ರಗತಿಗೆ ನಿರಂತರ ದಿವ್ಯ ಪ್ರೇರಣೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಹೇಳಿದ್ದಾರೆ. ಗಾನ ಗಂಧರ್ವ ಪದ್ಮವಿಭೂಷಣ ಪುರಸ್ಕೃತ ಡಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಪುಣ್ಯ ಸ್ಮರಣೆಯೆಂದು

ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಅವರ ಮಾಧುರ್ಯಭರಿತ ಕಂಠಸಿರಿ ಮತ್ತು ಅಜರಾಮರ ಹಾಡುಗಳು ಸದಾ ಮನಸ್ಸಿನಲ್ಲಿ ಎಂದೆಂದಿಗೂ ಜೀವಂತವಾಗಿರುತ್ತವೆ. ಅವರ ಸಂಗೀತದ ಮೂಲಕ ಕೋಟ್ಯಂತರ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ಅವರು ಈಗಲೂ ನೆಲೆಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರನ್ನು ಸ್ಮರಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆಬಿಡಾರಕ್ಕೆ ನಾಳೆಯಿಂದ ಸಾರ್ವಜನಿಕರ ಪ್ರವೇಶವನ್ನು ಅರಣ್ಯ ಇಲಾಖೆ ಅನುಮತಿಸಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಇದೇ 28-30ರವರೆಗೆ ದೇಶವ್ಯಾಪಿ 3 ದಿನಗಳ ಮುಷ್ಕರಕ್ಕೆ ಕರೆ ನೀಡಿದೆ. ಹೀಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದೇ 27ರ ಭಾನುವಾರದಂದು ಕೂಡ ಎಲ್ಲಾ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವಂತಹ 2026ರ ಏಷ್ಯನ್ ಗೇಮ್ಸ್ನ ಮಹಿಳೆಯರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತದ ಸೀಮಾ ಕುಮಾರಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10,000 ಮೀಟರ್ ವಿಭಾಗದಲ್ಲಿ ಕಳೆದ 16 ವರ್ಷಗಳಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
2: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
2: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
2: ಹಾಗೂ ಸಂಜೆ 5:02.
4: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛೀ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನ್ ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು? ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು? ಇನ್ಯಾರು, ನಾವೇ ತಾನೆ.
5: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.

10:05:50 ಸಮಯ ಕೇಳ್ತಾ ಇರೋದು ವಿವಿಧ ಭಾರತಿ. ಇದು ನಿಮ್ಮ ನಿತ್ಯದ ಸಂಗಾತಿ. 9:00 to 10:00 ಕಾರ್ಯಕ್ರಮವನ್ನು ಕೇಳಿ ಒಂದಷ್ಟು ಜನರ ಅನಿಸಿಕೆ ಅಭಿಪ್ರಾಯಗಳು ಬಂದಿದೆ, ಅದನ್ನು ಸ್ವಲ್ಪ ನೋಡಿಬಿಡೋಣ. ಅದಾದ ನಂತರ ನಾವು ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಹೋಗೋಣ. ಲಕ್ಷ್ಮೀಕಾಂತ್ ಅವರು ಬಾಗೇಶ್ಪುರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಸುಜಾತ ಗಣೇಶ ಲಿಖಿತ ಇತೀಶ್ ಇವರು ಕೂಡ ಅದನ್ನೇ ಹೇಳ್ತಾ ಇದ್ರೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ. ರಮೇಶ್ ಮಠ ಕೋರಮಂಗಲದಿಂದ ಹೇಳ್ತಾ ಇದ್ರೆ ಸಿಂಗಲ್ ಪೇರೆಂಟಿಂಗ್ ಅನ್ನೋದು ಒಂದು ಜ್ವಲಂತ ಸಮಸ್ಯೆ, ಕಾರ್ಯಕ್ರಮ ಚೆನ್ನಾಗಿತ್ತು ಕೇಳಿ ಖುಷಿ ಆಯಿತು ಅಂತ ಹೇಳಿದ್ರೆ. ಕೇಶವಮೂರ್ತಿ ಬಿ ಟಿ ಎಂ ಲೇಔಟ್

ಹಾಡಿಂದ ಹೇಳ್ತಾ ಇದ್ರೆ ಸನಾದಿ ಅಪ್ಪಣ್ಣ ಚಿತ್ರದ ನಾನೇ ತಾಯಿ ನಾನೇ ತಂದೆ ಹಾಡನ್ನು ಕೇಳಿ ಒಂದು ರೀತಿ ಅನಂತ ಧನ್ಯವಾದ ಅಂತ ಹೇಳ್ತಾ ಇದ್ರೆ, ಮತ್ತೊಬ್ಬರು ಹೇಳ್ತಾ ಇದ್ರೆ ರೂಪಾ ಬಿ ಎಲ್ ಕಾಲನಿಯಿಂದ ವಿಷಯ ಮತ್ತು ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ ಒಂಟಿ ಬದುಕನ್ನು ಸಾಗಿಸುವ ಬಗ್ಗೆ ಬಂದಂತಹ ಕಾರ್ಯಕ್ರಮ ನಿಜವಾಗ್ಲೂ ಸೊಗಸಾಗಿತ್ತು, ಒಳ್ಳೆಯ ಮಾಹಿತಿ. ಯಾರು ಕೂಡ ಒಂಟಿಯಾಗಿರಬಾರ್ದು, ಒಟ್ಟಿಗೆನೆ ಭಾಳ ಬೇಕು, ಆದರೆ ಏನು ಮಾಡೋದು ಒಂದೊಂದ್ಸಲ ಈ ರೀತಿ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ಹೌದು ಇದು ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಲೈಫಲ್ಲಿ ಆಗಿಬಿಡತ್ತೆ. ನಮ್ಮ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ, ಲಕ್ಷ್ಮೀಬಾಯಿ ಇವರೆಲ್ಲರೂ ಕೂಡ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಹೇಳಿ ನಾನೇ ತಾಯಿ ನಾನೇ ತಂದೆ ಹಾಡು ಕೇಳಿ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ಬರುತ್ತೆ ಅಂತ ಹೇಳ್ತಾರೆ. ಪೂರ್ಣಿಮಾ ಮಿಸ್ತ್ರಿ ಧಾರವಾಡದಿಂದ, ಮತ್ತೊಬ್ಬರು ಭಾಗ್ಯಲಕ್ಷ್ಮಿ ಹೊಸಪಾಳ್ಯದಿಂದ, ಶಾಂತಾಚಾರ ಬಡಿಗೇರ ಇಳಕಲ್ ತಾಲೂಕು ಕಂದಗಲ್ ಗ್ರಾಮದ ಶ್ಯಾಮ್ಮೂರ್ತಿ. ಹೀಗೆ ಬಹಳಷ್ಟು ಜನರು ಮೆಸೇಜ್ ಮಾಡಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಾನು ಕೂಡ ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನು ಸಾಕ್ತಾ ಇದ್ದೀನಿ ಅಂತ ಕುಮಾರಸ್ವಾಮಿ ಅವರು ಮೈಸೂರಿಂದ ಮೆಸೇಜ್ ಮಾಡಿದ್ದಾರೆ. ಅನೇಕ ಸೆಲೆಬ್ರಿಟಿಗಳು ಕೂಡ ಈ ರೀತಿ ಒಂಟಿ ಪೋಷಕರಾಗಿ ಮಕ್ಕಳನ್ನು ಸಾಕ್ತಾ ಇದ್ದಾರೆ ಅಂತ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾರೆ. ಲಿಖಿತ ತಿಪ್ಟೂರ್ನಿಂದ ಕೋಡಿಹಳ್ಳಿ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದ್ರೆ, ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ಮೆಸೇಜ್ ಮಾಡಿ ನಾನು ಕೂಡ ಕೇಳ್ತಾ ಇದ್ದೀನಿ ಅಂತಾರೆ. ಚೇತನ್ ಚಿನ್ಮಯಿ ರಾಮನಗರ ಇಲ್ಲಿಂದ ಮೆಸೇಜ್ ಮಾಡಿದರೆ, ವಿಶಾಲ ಹಿರೇಮಠ ಸಹಕಾರ ನಗರ ಅಂತ, ರಾಯಚೂರಿನ ಶ್ರೀನಿವಾಸ ಅವರು, ಮೀನಾ ಆರ್ ಶೆಟ್ಟಿ ಹಾಸನದಿಂದ, ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂಯಿಂದ, ಹೀಗೆ ಬಹಳಷ್ಟು ಜನರ ಮೆಸೇಜ್ಗಳು ಬಂದಿದೆ ಕಾರ್ಯಕ್ರಮಕ್ಕೆ. ವಿವಿಧ ಭಾರತೀಯ ಜೊತೆಯಾಗಿದ್ದೀರಿ, ಕೇಳ್ತಾ ಇದ್ರಿ, ಬೆಳಗಿನಿಂದನೂ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈಗಾಗಲೇ ನಾವು 10:08:40 ಸಮಯದಲ್ಲಿದ್ದೇವೆ ವಿವಿಧ ಭಾರತಿಯಲ್ಲಿ. ಈಗ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನು ಕೇಳ್ತಾ ಹೋಗೋಣ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಒಂದಷ್ಟು ಹಾಡುಗಳಿದೆ, ಅದರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ಕಲಾವಿದರು ಹಾಡಿರುವಂತಹ ಹಾಡುಗಳು ಕೂಡ ಇದೆ. ಮೊದಲಿಗೆ ಕೇಳುವ ಗೀತೆ ಹೃದಯ ದೀಪ ಚಿತ್ರದ್ದು, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ, ಆರ್ ಎನ್ ಜಿ ಗೋಪಾಲ್ ಅವರು ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗೆ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬೇರೆ ಬೇರೆ ಗಾಯಕಿಯರು ಹಾಡಿರುವಂತಹ ಹಾಡುಗಳನ್ನು ನಾವು ಕೇಳ್ತಾ ಇದ್ದೀವಿ. ಜಾರಿಬಿದ್ದ ಜಾಣ ಚಿತ್ರದ ಗೀತೆ ಪ್ರಸಾರವಾಯಿತು. ಹಳ್ಳಿಯ ತೋಟದಿ ಎನ್ನುವ ಗೀತೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಿ ಅವರ ಧ್ವನಿಯಲ್ಲಿತ್ತು. ಚಿ ಉದಯಶಂಕರ್ ಅವರು ಬರೆದಿದ್ರು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಇನ್ನು ಸಿಂಹ ಜೋಡಿ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಜೊತೆಗೆ ಎಸ್ ಪಿ ಬಿ ಅವರು ಹಾಡಿದ್ದು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸತ್ಯಮ್ಮ ಅವರ ಸಂಗೀತ ಇತ್ತು. ಸುನಿಲ್ ಕುಲಕರ್ಣಿ ಅವರು ಅಮೆರಿಕದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಿಂಗಲ್ ಪೇರೆಂಟ್ ಹಾಡುಗಳು ಕೇಳಿ ಖುಷಿಯಾಯಿತು, ಜೊತೆಗೆ ವಿಷಯ ತಿಳಿದಾಗ ಮನಸ್ಸಿಗೆ ಬೇಸರ ಕೂಡ ಆಯಿತು. ದೇವರು ಮಕ್ಕಳಿಗೆ ತಂದೆ ತಾಯಿ ಇಬ್ಬರನ್ನು ಕೊಟ್ಟಿರಲಿ ಅನ್ನೋದು ನಮ್ಮ ಪ್ರಾರ್ಥನೆ, ಆದರೆ ಅದು ನಮ್ಮ ಕೈಯಲ್ಲಿಲ್ಲ, ಎಲ್ಲವೂ ವಿಧಿಲಿಖಿತ. ಹಾಡುಗಳು ಮಾತ್ರ ಚೆನ್ನಾಗಿತ್ತು. ಹೀಗೆ ಕೇಳ್ತಾ ಕೂರಬೇಕು ಅನಿಸುತ್ತೆ. ರಾತ್ರಿ ಹೇಗೆ ಕಳೆಯುತ್ತೋ ಗೊತ್ತಾಗೋದಿಲ್ಲ, ಯಾಕಂದರೆ ಈಗ ಇಲ್ಲಿ ರಾತ್ರಿ ಸಮಯ ಅದು 1:30 ಭಾರತದ ವೇಳೆಯ ಪ್ರಕಾರ. ನಾನು 2 ಗಂಟೆವರೆಗೂ ಕಾರ್ಯಕ್ರಮವನ್ನು ಕೇಳ್ತಾ ಕೂತಿರ್ತೀನಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಗೆ ನಮಸ್ಕಾರಗಳು ಅಂತ ಹೇಳಿದ್ರ ಸುನಿಲ್ ಕುಲಕರ್ಣಿಯವರು. ಹೌದು, ಸುನಿಲ್ ಕುಲಕರ್ಣಿಯವರೇ, ನಿಮಗೆ ಯಾವಾಗೆಲ್ಲ ಬೆಂಗಳೂರಿಗೆ ಬರಬೇಕು, ಕರ್ನಾಟಕಕ್ಕೆ ಬರಬೇಕು, ಇಂಡಿಯಾಕ್ಕೆ ಬರಬೇಕು ಅಂತ ಅನಿಸುತ್ತೆ, ಆವಾಗೆಲ್ಲ ನೀವು ಏನು ಮಾಡಬೇಡಿ, ವಿವಿಧ ಭಾರತಿ 102.9 FM ಟ್ಯೂನ್ ಮಾಡಿ. ಇಲ್ಲಿಯವರು ಅವರೆಲ್ಲರ ಜೊತೆಗೆ ನೀವಿದ್ದಂಥ ಅನುಭವ ಆಗುತ್ತೆ, ನಿಮ್ಗೆ ಇಷ್ಟ ಆದಂತಹ ಹಾಡುಗಳು ಪ್ರಸಾರ ಆಗುತ್ತೆ, ಮಾಹಿತಿ ಪ್ರಸಾರವಾಗುತ್ತೆ, ನೀವು ನಮ್ಮ ಜೊತೆಗೆ ಇದ್ದ ಹಾಗೆ ಆಗುತ್ತೆ, ಇಡೀ ಇಂಡಿಯಾ ನಿಮ್ಮ ಜೊತೆಗೆ ಇದ್ದ ಹಾಗೆ ಆಗುತ್ತೆ. ಆದರೂ ಕೂಡ ತುಂಬ ಖುಷಿಯಾಗುತ್ತೆ ನೀವು ಅಲ್ಲಿಂದ ವಿವಿಧ ಭಾರತಿಯನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ. ಇನ್ನು ಲಕ್ಷ್ಮೀ ಶಂಕರ್ ಅವರು ಕೂಡ ಹೇಳ್ತಾ ಇದ್ರೆ, ನಮಸ್ಕಾರಗಳು, ಇಂದಿನಂತೆ ಕಾರ್ಯಕ್ರಮ ತುಂಬ ಸೊಗಸಾಗಿತ್ತು. ಒಂಟಿ ಪೋಷಕರು ನೀವು ಸಂಗ್ರಹಿಸಿದಂತಹ ಮಾಹಿತಿ, ನಿಮ್ಮ ಒಂದು ಶ್ರಮಕ್ಕೆ ನಮ್ಮ ಪ್ರೀತಿಯ ಧನ್ಯವಾದಗಳು. ಶ್ರೋತೃಗಳ ಬಗೆಗಿನ ಕಾಳಜಿ, ಪ್ರೀತಿ ಇದೆಲ್ಲವೂ ಕೂಡ ವಿವಿಧ ಭಾರತಿಯಲ್ಲಿ ಎದ್ದು ಕಾಣುತ್ತೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಖಂಡಿತವಾಗ್ಲೂ ನಿಮ್ಮ ಪ್ರೀತಿಯ ಮೆಸೇಜ್ಗಳು ನಮಗೂ ಕೂಡ ಖುಷಿಯನ್ನು ಕೊಡುತ್ತೆ. ವೀಲೀಲಾ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ, ನಾನು ಕೂಡ 1.5 ವರ್ಷದಿಂದ ನನ್ನ ಮಗುವನ್ನು ಒಬ್ಬಳೇ ಸಾಕಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೆ. ಈ ದಾರಿ ಖಂಡಿತ ಸುಲಭವಾಗಿರಲಿಲ್ಲ, ಬಹಳಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿ ಈಗ ಮಗನ ಏಳಿಗೆಯನ್ನು ಕಂಡಾಗ ಬದುಕು ಸಾರ್ಥಕ ಅಂತ ಅನಿಸುತ್ತೆ. ಕಾರ್ಯಕ್ರಮದಲ್ಲಿ ಮಾಹಿತಿ, ಹಾಡುಗಳು ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಸ್ವರೂಪ್ ಲೋಕೇಶ್ ಹೇಳ್ತಾ ಇದ್ದಾರೆ. ಜೋಡಿ ಎತ್ತಿನ ಗಾಡಿ, ಹಾಗಾದರೆ ಮಕ್ಕಳು ಮುದ್ದಾದ ಸಂಸಾರ ಬೇಕು ಅಂದರೆ ಆಗೋದಿಲ್ಲ, ಕಷ್ಟಪಡಬೇಕಾಗತ್ತೆ ಅಂತ ಹೇಳ್ತಾರೆ. ಧನಲಕ್ಷ್ಮಿ ಯೋಗೇಶ್ ಭದ್ರಾವತಿಯಿಂದ, ನಾನು ಕೂಡ ಕಾರ್ಯಕ್ರಮ ಕೇಳಿದೆ, ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮತ್ತೊಬ್ಬರು ಮೆಸೇಜ್ ಮಾಡಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಜನರ ಮೆಸೇಜ್ಗಳು ಕೂಡ ಹರಿದು ಬರ್ತಾ ಇದೆ. ವಿವಿಧ ಭಾರತಿಯಲ್ಲಿ 10:25:35 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿತಾ ಇದೆ. ಜನ್ಮ ಜನ್ಮದ ಅನುಬಂಧ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿರುವ ಹಾಡು, ಜಿ ಉದಯಶಂಕರ್ ಅವರು ಬರೆದಿದ್ದು, ಇಳೆಯರಾಜ ಅವರ ಸಂಗೀತ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.
1: ಹತ್ತು ಗಂಟೆ 36:33 ವಿವಿಧ ಭಾರತಿಯಲ್ಲಿ ಹಳೆಯ ಹಾಡುಗಳು, ಓಲ್ಡ್ ಈಸ್ ಗೋಲ್ಡ್, ಅದರಲ್ಲೂ ವಿಶೇಷವಾಗಿ ಈ ದಿನ ಬಂಗಾರದ ಧ್ವನಿ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಮ್ಮನ್ನು ಅಗಲಿದ ದಿನ, ಹಾಗಾಗಿ ಹೆಚ್ಚಾಗಿ ಅವರು ಹಾಡಿರುವಂಥ ಹಾಡುಗಳನ್ನು ನಾವು ಕೇಳ್ತಾ ಇದ್ದೇವೆ. ವಾರಿಣಿಯವರು ವಿಜಯನಗರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಗುಡ್ ಮಾರ್ನಿಂಗ್, ಯು ಮೇಡ್ ಮೈ ಡೇ ಬೈ ಪ್ಲೇಯಿಂಗ್ ಮೈ ಮೋಸ್ಟ್ ಫೇವ್ರೇಟ್ ಸಾಂಗ್. ಕಪ್ಪುಕೊಳ ಚಿತ್ರದ ಈ ಹಾಡಿಗೋಸ್ಕರ ನಾನು ಶಬರಿ ಥರ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ

ಹೋಗ್ತಾ ಇದ್ರೆ ನಿಜ ನೋಡಿ, ಒಂದೊಂದು ಹಾಡುಗಳು ಯಾರ್ಯಾರು ಹೇಗೆ ಕಾಯ್ತಾ ಇರ್ತಾರೆ, ಯಾವ್ಯಾವ ಹಾಡು ಯಾರಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಆದರೂ ಕೂಡ ನಾವು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಹಾಡುಗಳು ಕಾರ್ಯಕ್ರಮಗಳ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಮತ್ತೊಬ್ಬರು ಹೇಳ್ತಾ ಇದ್ರೆ, ನಮಸ್ಕಾರ, ಚಂದ್ರಶೇಖರ್ ಸಿಂಹಾಸನ ಅಂತ ಅವರು ಮೆಸೇಜ್ ಮಾಡಿದ್ದಾರೆ. ಸಿಂಗಲ್ ಪೇರೆಂಟ್ಸ್ ಕಾರ್ಯಕ್ರಮ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು. ನಿಜ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ ಅಂತ ನೀವು ಯಾವಾಗಲೂ ಹೇಳ್ತಾ ಇರ್ತೀರ, ಈ ಮಾತು ಖಂಡಿತ ಸತ್ಯ, ನೀವು ನಮ್ಮ ಜೊತೆಲೇ ಇರ್ತೀರಾ ಅಂತ ಹೇಳ್ತಾರೆ. ಮುನಿ ನಂಜೇಗೌಡ, ಮಂಜು ಮುನಿ ನಂಜೇಗೌಡ ಚಾಮುಂಡೇಶ್ವರಿ ನಗರದಿಂದ, ಇವರು ಕೂಡ ವೈಟ್ ಫೀಲ್ಡಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀನಿ, ಹಾಡುಗಳು ಚೆನ್ನಾಗಿದೆ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ, ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ, ಒಂದಕ್ಕಿಂತ ಒಂದು ಅಪರೂಪದ ಹಾಡುಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಾ ಅಂತಾರೆ. ಇನ್ನು ಉಮೇಶ್ ಅವರು ಹೇಳ್ತಾ ಇದ್ದಾರೆ, ಎಸ್ ಪಿ ಬಿ ಅವರನ್ನು ನೀವು ವಿವಿಧ ಭಾರತಿ ಮೂಲಕ ನಮ್ಮ ಮನೆ ಮನಗಳಿಗೆ ತಂದು ಬಿಟ್ಟಿದ್ದೀರಿ, ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೊಬ್ಬರು ಮಂಗಳೂರಿನ ಮಂಗಳೇಶ ಸ್ವಾಮಿ, ಅವರು ಕೂಡ ಜನ್ಮ ಜನ್ಮದ ಅನುಬಂಧ ಹಾಡು ತುಂಬ ಟೈಮ್ ಆಗಿತ್ತು ಕೇಳಿರಲಿಲ್ಲ, ಇವತ್ತು ಖುಷಿ ಆಯಿತು ಅಂತ ಹೇಳಿದ್ರೆ, ರಾಜಶೇಖರ ಬೋಪನಾಳ ಅವರು ಹೇಳ್ತಾ ಇದ್ರೆ, ನಿಜವಾಗ್ಲೂ ಸಿಂಗಲ್ ಪೇರೆಂಟ್ಸ್ ಡೇ ಕುರಿತಾಗಿ ಮಾಹಿತಿ, ಅಪರೂಪದ ಹಾಡುಗಳು, ವಿವಿಧ ಭಾರತಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಸಾಲೋದೇ ಇಲ್ಲ, ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ರಾ, ನಮಸ್ಕಾರಗಳು ಅಂತ ಹೇಳ್ತಾರೆ. ಮತ್ತೊಬ್ಬರು ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ, ಎಸ್ ಪಿ ಬಿ ಅವರ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಸಮಯ ಸರಿದು ಹೋಗೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ, ಮತ್ತೊಬ್ಬರು ಯಾರು ಅಂತ ಹೇಳಿದ್ರೆ ಭಾಸ್ಕರ್ ಅವರು ಯಶವಂತಪುರದಿಂದ, ವಿವಿಧ ಭಾರತಿಯಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ನೆನಪಿನಲ್ಲಿ ಬರ್ತಾ ಇರುವಂತಹ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಿರಿ. ಹೀಗೆ ವಿವಿಧ ಭಾರತಿಯನ್ನ ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ, ನಿಮಗೋಸ್ಕರ ಕಾರ್ಯಕ್ರಮಗಳನ್ನು ನಾವು ಹೊತ್ತು ನಿಮ್ಮತ್ತ ಬರ್ತೇವೆ. ಹೌದು, ಕಪ್ಪುಕೊಳ ಚಿತ್ರದ ಗೀತೆಯನ್ನು ನೀವು ಕೇಳಿದ್ರಿ, ನನ್ನ ನಿನ್ನ ಪರಿಚಯ ಅಂತ ವಾಣಿ ಜಯರಾಮ್ ಅವರ ಜೊತೆಗೆ ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದಿದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ ಹಾಡಿಗಿದೆ. ಇನ್ನೊಂದು ಹಾಡು ಬರ್ತಾ ಇದೆ, ಮಾನಿನಿ ಚಿತ್ರದ ಗೀತೆ. ಈ ಹಾಡಿಗೆ ಎಸ್ ಪಿ ಬಿ ಅವರ ಧ್ವನಿ ಇದೆ, ಚಿವುದೇ ಶಂಕರ್ ಅವರ ಸಾಹಿತ್ಯ ಇದೆ, ಕೆ ವಿ ಮಹಾದೇವನ್ ಅವರ ಸಂಗೀತ ಇದೆ.

ಎಸ್ ಪಿ ಬಿ ಅವರು ಹಾಡಿರುವಂತಹ ವೈವಿಧ್ಯಮಯ ಹಾಡುಗಳ ಜೊತೆಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಸಾಕ್ತಾ ಇದೆ. ಅದಲು ಬದಲು ಚಿತ್ರದ ಗೀತೆ ಎಸ್ ಜಾನಕಿಯವರ ಜೊತೆಗೆ ಹಾಡಿದ ಹಾಡು ಇದು. ದೊಡ್ಡರಂಗೇಗೌಡರು ಬರೆದಿದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಎಂತಹ ಅದ್ಭುತವಾದ ಸಾಲುಗಳು. ನೀ ಮಾಡಿದ ಅಡಿಗೆಯ ನೀ ಉಣ್ಣಬೇಕು, ನೀ ಮಾಡಿದ ಪಾಪವನ್ನು ನೀನೇ ಅನುಭವಿಸಬೇಕು. ಈ ಸಾಹಿತ್ಯ ಬರದ ಕಾಲ ಇವತ್ತಿಗೂ ಯಾವತ್ತಿಗೂ ಸತ್ಯವಾದ ಮಾತು. ಇಂತಹ ಹಾಡುಗಳನ್ನು ಹೆಕ್ಕಿ ಅರ್ಥಗರ್ಭಿತವಾದ ಓಲ್ಡ್ ಈಸ್ ಗೋಲ್ಡ್ ನಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಶರಣು.

ಶರಣು ಅಂತ ಮೆಸೇಜ್ ಮಾಡಿದರೆ ಸ್ವರೂಪ್ ಲೋಕೇಶ್ ಅವರು. ಇನ್ನು ಸಿಕ್ಕಾಪಟ್ಟೆ ಮೋಹ ಉಕ್ಕಿ ಸುನಾಮಿಯಾಗಿ ಹರಿತಾ ಇದೆ ಓಲ್ಡ್ ಇಸ್ ಗೋಲ್ಡ್ ಅಂತ ಮೆಸೇಜ್ ಮಾಡಿದ್ದಾರೆ. ಎಂಥ ಚಂದದ ತತ್ವ ಪದ, ಧನ್ಯವಾದಗಳು ಪ್ರಸಾರ ಮಾಡಿದ್ದಕ್ಕೆ ಅಂತ ಕಲಾ ಅರುಣ್ ಅವರು ಮೆಸೇಜ್ ಮಾಡಿದ್ದಾರೆ. ವಿಲಿಯಂ ಪರ್ಲಡ್ಕ ಇವರ ಮೆಸೇಜ್ ಕೂಡ ಬಂದಿದೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಎವರ್ ಗ್ರೀನ್ ಹಾಡುಗಳನ್ನು ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಶ್ರೀನಿವಾಸ್ ಅವರ ಮೆಸೇಜ್ ಬಂದಿದೆ ಬೆಂಗಳೂರಿನಿಂದ. ಸಾವಿತ್ರಿಯವರ ಮೆಸೇಜ್ ಬೀದರ್ನಿಂದ ಬಂದಿದೆ. ಎಸ್ ಪಿ ಬಿ ಅವರ ಅದ್ಭುತವಾದ ಹಾಡುಗಳು ಅಂತ. ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ ಮೆಸೇಜ್ ಮಾಡಿದ್ದಾರೆ. ರಾಜಶೇಖರ್ ಹೊಸಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಸಪ್ನ ಹೊಯ್ಸಳ ಇವರು ಕೂಡ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ನನ್ನ ನಿನ್ನ ಪರಿಚಯ ಹೊಸದೇನೂ ಅಲ್ಲ ವಿವಿಧ ಭಾರತಿ ಅಂತ ಹೇಳ್ತಾ ಇದ್ದಾರೆ. ರಾಜು ರತ್ನ ಪೂಜಾ ವರ್ಣಿಕ ಆಮೇಲೆ ಸುಮಾ ಸುಂಕದ ಕಟ್ಟೆಯಿಂದ, ಹೀಗೆ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಿಮ್ಮ ಪ್ರೀತಿಯ ಸಂದೇಶಗಳನ್ನು ನಮಗೆ ಕಳಿಸ್ಕೊಟ್ಟಿದ್ದೀರಾ. ಇನ್ನು ಭವ್ಯ ಅವರು ಹೆಸರುಘಟ್ಟದಿಂದ ಹೇಳ್ತಾ ಇದ್ರೆ, ಓಲ್ಡ್ ಈಸ್ ಗೋಲ್ಡ್ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ, ಬೆಳಗಿನಿಂದನೂ ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಈ ಹಾಡು ನಿಮ್ಗೆ ಗೊತ್ತೇ ಇದೆ, ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಆಟೋರಾಜ ಚಿತ್ರದ ಹಾಡು ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರಮಣಿ ಮತ್ತು ಸಂಗಡಿಗರ ಧ್ವನಿ, ಜಿ ಉದಯ ಶಂಕರ್ ಅವರು ಬರೆದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ವಿವಿಧ ಭಾರತೀಯ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನೀವೆಲ್ಲ ಕವಿಗಳ ಹಾಗೆ ಕಾರ್ಯಕ್ರಮವನ್ನು ಬಣ್ಣನೆ ಮಾಡ್ತಾ ಇದ್ದೀರಾ. ಎಸ್ ಪಿ ಬಿ ಅವರು ಚಿತ್ರರಂಗಕ್ಕೆ ಕೊಟ್ಟಂತಹ ಅನರ್ಘ್ಯ ರತ್ನ, ಅವರು ಅವರ ಸಾರ್ವಕಾಲಿಕ ಹಾಡುಗಳು, ಇಂಪಾದ ಧ್ವನಿ ಎಲ್ಲವೂ ಕೂಡ ನಮಗೆ ಬಳುವಳಿ ಅಂತ ಹೇಳ್ತಾ ಇದ್ದಾರೆ ಸ್ವರೂಪ್ ಲೋಕೇಶ್ ಅವರು. ಹಾಗೆಯೇ ಅನಂತಕುಮಾರ್ ಅರಸ್ ಅವರು ಕೂಡ ಹೇಳ್ತಾ ಇದ್ದಾರೆ ಅಪರೂಪದ ಹಾಡು.

ಮಧುರವಾದ ಸಂಗೀತ ಮಾಧುರ್ಯಮಯವಾಗಿತ್ತು ಅಂತ ಎನ್ ಆರ್ ಕೃಷ್ಣಮೂರ್ತಿ ಅವರು ಕೂಡ ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿ. ಅರವಿಂದ್ ಕುಮಾರ್, ರಾಜೇಶ್ವರಿ, ರಾಹುಲ್, ರಘು, ವೆಂಕಟೇಶ್ವರ ನಗರ ರಾಯಚೂರಿನಿಂದ ನಮಗೆ ರೇಡಿಯೋ ಕೇಳುವ ಹುಚ್ಚು ಅಂತ ಹೇಳಿ ಹರೀಶ್ ಅವರು ಹೇಳಿದ್ರೆ ನಗ್ತಾ ನಗ್ತಾ ನಮ್ಮನ್ನು ಹುಚ್ಚರ ಸಂತೆ ಕರ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಮೆಸೇಜ್ ಮಾಡಿ, ಕಾರ್ಯಕ್ರಮ ತುಂಬನೇ ಚೆನ್ನಾಗಿತ್ತು, ಅದ್ಭುತವಾದಂತಹ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ತುಂಬ ಖುಷಿಯಾಯಿತು ಅಂತ ಹೇಳಿ. ಹೌದು, ಎಸ್ ಪಿ ಬಾಲು ಸರ್ ಅವರ ಹಾಡುಗಳು ಇಲ್ಲದೇ ಇದ್ದರೆ ನಮ್ಮ ಕೆಲಸ ಅಂದರೆ ರೇಡಿಯೋ, ಅದರಲ್ಲೂ ವಿಶೇಷವಾಗಿ ವಿವಿಧ ಭಾರತಿ ಆಕಾಶವಾಣಿಯ ಕೆಲಸಗಳು ಸಾಗೋದೇ ಇಲ್ಲ ಅನ್ಬಹುದು. ಅಷ್ಟೊಂದು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮುಗಿಯಲಾರದ ಬತ್ತಲಾರದ ಗಂಗೆ ಅವರ ಹಾಡು, ಗಾಯನ ಎಲ್ಲವೂ ಕೂಡ. ವಿವಿಧ ಭಾರತಿಯನ್ನು ನೀವು ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದೀರಾ ಅಂದರೆ ಇಡೀ ದಿನ ಮಾಹಿತಿ, ಶಿಕ್ಷಣ, ಮನರಂಜನೆಯ ಭರಪೂರ ಮಹಾಪೂರನೇ ಹರಿದು ಬರುತ್ತೆ. ಎಲ್ಲೂ ಹೋಗಬೇಡಿ, ಕೇಳ್ತಾರಿ, ನಮ್ಮ ಜೊತೆಯಾಗಿರಿ. ಇದು ನಿಮ್ಮ ವಾಣಿ ಆಕಾಶವಾಣಿ 102.9 FM, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಬೆಳಗಿನಿಂದ ಇಷ್ಟು ಹೊತ್ತಿನ ತನಕ ವಿವಿಧ ಭಾರತಿಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ. ಬಂಧು, ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯುತ್ತೆ. ಪ್ರೀತಿ ಮಾಡು, ತಮಾಷೆ ನೋಡು ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಚಿ ಉದಯಶಂಕರ್ ಅವರು ಬರೆದಿದ್ದರು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಎಸ್ ಪಿ ವಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು ಗೀತೆ. ವಜ್ರದ ಜಲಪಾತ ಚಿತ್ರದ ಈ ಹಾಡು ಎಸ್ ಪಿ ಶೈಲಜಾ ಅವರ ಜೊತೆಗೆ ಹಾಡಿದ್ದಾರೆ. ನರೇಂದ್ರ ಬಾಬು ಅವರು ಬರೆದ ಗೀತೆ, ರಮೇಶ್ ನಾಯ್ಡು ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಎಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಲಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಅವಧಿಯನ್ನು ಅಕ್ಟೋಬರ್ 26ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಅರ್ಜಿ ಶುಲ್ಕ ಪಾವತಿಸಲು ಅಕ್ಟೋಬರ್ 28 ಕೊನೆಯ ದಿನಾಂಕವಾಗಿದೆ. ಬೆಂಗಳೂರಿನ ಹೆಬ್ಬಾಳದ ಜಿಕೆ ವಿಕೆಯ ಗಣಪತಿ ದೇಗುಲದ ಸಮೀಪ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ರೈತ ಸಂತೆ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರಲಿದೆ ಎಂದು ಕೃಷಿ ವಿಶ್ವವಿದ್ಯಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಹಂಚಿಕೊಳ್ಳಲಿದ್ದಾರೆ. ವಿಶ್ವ ಔಷಧ ವ್ಯಾಪಾರಿಗಳ ದಿನವನ್ನು ಇಂದು ಆರೋಗ್ಯಕರ ಭವಿಷ್ಯಕ್ಕಾಗಿ ಫಾರ್ಮಸಿಸ್ಟ್ಗಳ ಸಬಲೀಕರಣ ಎಂಬ ಧ್ಯೇಯದೊಂದಿಗೆ ಎಲ್ಲೆಡೆ ಆಚರಣೆ ಮಾಡಲಾಗುತ್ತಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 86 ಅಂಕಗಳ ಏರಿಕೆಯೊಂದಿಗೆ 73,673ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 19 ಅಂಕ ಏರಿಕೆಯ ನಂತರ 23,080ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎರೆದರೂ ಭಾರತೀಯ ರೂಪಾಯಿ ಮೌಲ್ಯ 14 ಪೈಸೆಯ ಏರಿಕೆಯೊಂದಿಗೆ 95.85 ರೂಪಾಯಿಯಷ್ಟಾಗಿದೆ. ಉಜ್ಬೆಕಿಸ್ತಾನದ ಸಮರ್ಖಂಡ್ನಲ್ಲಿ ನಡೆಯುತ್ತಿರುವಂತಹ 46ನೇ ಆವೃತ್ತಿಯ ಚೆಸ್ ಒಲಿಂಪಿಯಾಡ್ನ 8ನೇ ಸುತ್ತಿನಲ್ಲಿ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು ಡ್ರಾ ಸಾಧಿಸಿವೆ. ಪುರುಷರ ತಂಡ ಅಜರ್ಬೈಜಾನ್ ತಂಡದ ವಿರುದ್ಧ 2-2 ಅಂತರದಲ್ಲಿ ಡ್ರಾ ಮಾಡಿಕೊಂಡರೆ ಮಹಿಳಾ ತಂಡ ಕಜಕಿಸ್ತಾನದ ವಿರುದ್ಧ 2-2 ಅಂತರದಲ್ಲಿ ಡ್ರಾ ಸಾಧಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಸಮಯ ಆಗಿದೆ 11:03. ಹೇಳ್ತಾ ಹೇಳ್ತಾ 4 ನಿಮಿಷನೇ ಆಗೋಯ್ತು. ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮಕ್ಕೆ ವಿವಿಧ ಭಾರತೀಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಸೂಪರ್ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯವಿದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ದ ರಾಜಾ ಸಾಬ್ ಚಿತ್ರದಿಂದ ಅದ್ವಿತೀಯ ಹಾಗೂ ಬೇಬಿ ಶ್ರೀಯಾ ಪೆಂಡ್ಯಾಲ ಅವರ ಧ್ವನಿಯಲ್ಲಿ ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ತಮನ್ ಎಸ್ ಅವರ ಸಂಗೀತವಿದೆ.

ರಮ್ಯಾ ಭಟ್ ಅಭ್ಯಂಕರ್ ಅವರ ಧ್ವನಿಯಲ್ಲಿ ಲವ್ ಮಾಕ್ಟೇಲ್ 3 ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಾಘವೇಂದ್ರ ಅವರ ಸಾಹಿತ್ಯಕ್ಕೆ ನಕುಲ್ ಅಭ್ಯಂಕರ್ ಅವರ ಸಂಗೀತವಿತ್ತು. ಹಾಗೆ ಮುಂದೆ ಮೂಡಿ ಬರ್ತಾ ಇದೆ ಸಂಚಿತ್ ಹೆಗ್ಡೆ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಹಯಗ್ರೀವ ಚಿತ್ರದ ಗೀತೆ.

ಮುಂದೆ ಮೂಡಿ ಬರ್ತಿದೆ ಬ್ರಾಡ್ ಚಿತ್ರದಿಂದ ಸಿದ್ದ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಗೀತೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸಮಯ ಆಗಿದೆ ಸರಿಯಾಗಿ 11:31. ಈ ಸಮಯ ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದರೆ, ಕನ್ನಡಿಗರ ಉಸಿರು ಉಸಿರಿನಲ್ಲೂ ಜನಜನಿತವಾಗಿರುವ ಹೆಸರಿದು. ಸುಖ ಇರಲಿ ದುಃಖ ಇರಲಿ, ಇವರ ಧ್ವನಿಯನ್ನ ಕೇಳಿದ್ರೆ ಸಾಕು ಮಂತ್ರ ಮುಗ್ಧರಾಗ್ಬಿಡ್ತೀವಿ. ಹಾಗಾದ್ರೆ ಯಾರಿರಬಹುದು ಇಂದಿನ ಕಲಾಭಾರತಿಯ ಅತಿಥಿ ಅಂತ ತಿಳ್ಕೊಳ್ಳೋಕೆ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಹೀಗತಾನೆ ಮೂಡಿ ಬಂದ ಗೀತೆ ಮಾನವ ದಾನವ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತವಿರುವ ಗೀತೆ ಇದಾಗಿತ್ತು. ಕಲಾಭಾರತಿಯಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ಬಹಳಷ್ಟು ಸಂದೇಶಗಳು ಬಂದು ಆಗಲೇ ನಮ್ಮನ್ನು ತಲುಪಿದೆ ಇಂದಿನ ಕಲಾಭಾರತಿಯ ಅತಿಥಿ ಯಾರು ಅಂತ. ಇಂದಿನ ಕಲಾಭಾರತಿಯ ಅತಿಥಿ ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯಂ ಅವರು. ಭಾರತೀಯ ಚಿತ್ರರಂಗ ಕಂಡ ಅತ್ಯಂತ ಮೇರು ಹಿನ್ನೆಲೆ ಗಾಯಕರಲ್ಲಿ ಒಬ್ಬರು. ಅಭಿಮಾನಿಗಳು ಇವರನ್ನು ಪ್ರೀತಿಯಿಂದ ಎಸ್ ಪಿ ಬಿ ಬಾಲು ಅಂತ ಕರಿತಾ ಇದ್ರು. ಇವರು ಹುಟ್ಟಿದ್ದು ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಕೊನೆಟಮ್ಮಪೇಟೆಯಲ್ಲಿ. ಇವರ ತಂದೆ ಎಸ್ ಪಿ ಸಾಂಬಮೂರ್ತಿ ಹಾಗೂ ತಾಯಿ ಶಕುಂತಲಮ್ಮ. 1966 ಶ್ರೀ ಶ್ರೀ ಶ್ರೀ ಮರ್ಯಾದ ರಾಮಣ್ಣ ಎಂಬ ತೆಲುಗು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. 1967 ನಕ್ಕರೆ ಅದೇ ಸ್ವರ್ಗ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೊಂಬಿಸಲು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕಲಾಭಾರತಿಯಲ್ಲಿ ಎಸ್ಪಿಬಿ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇವರು ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಸೇರಿದಂತೆ 16 ಹೆಚ್ಚು ಭಾಷೆಗಳಲ್ಲಿ 40,000 ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನೆಸ್ ದಾಖಲೆಯನ್ನು ನಿರ್ಮಿಸಿದವರು. ಬೆಂಗಳೂರಿನಲ್ಲಿ ಒಂದೇ ದಿನದಲ್ಲಿ 9:00 to 9:30 ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ 21 ಹಾಡುಗಳನ್ನು, ಅಂದರೆ ಕನ್ನಡ ಹಾಡುಗಳನ್ನು ಧ್ವನಿ ಮುದ್ರಿಸಿ ವಿಶ್ವ ದಾಖಲೆಯನ್ನು ಕೂಡ ಬರೆದಿದ್ದರು. ಗಾಯನದ ಜೊತೆಗೆ ನಟರಾಗಿ, ಸಂಗೀತ ನಿರ್ದೇಶಕರಾಗಿ ಹಾಗೂ ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಮುಂತಾದ ನಟರಿಗೆ ತೆಲುಗಿನಲ್ಲಿ ಡಬ್ಬಿಂಗ್ ಕಲಾವಿದರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ರು. ಮುಂದೆ ಮೂಡಿ ಬರ್ತಾ ಇದೆ ಕಂಠಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ,

ಸಮಯಾಗಿದೆ 11:48. ಕಲಾಭಾರತಿಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ಶಂಕರ್ನಾಗ್, ರವಿಚಂದ್ರನ್, ಶಿವರಾಜ್ಕುಮಾರ್ ಸೇರಿದಂತೆ ಬಹುತೇಕ ಎಲ್ಲ ನಾಯಕ ನಟರಿಗೂ ಕೂಡ ಎಸ್ಪಿಬಿ ಧ್ವನಿಯಾಗಿದ್ರು. ಹಂಸಲೇಖಾ ಮತ್ತು ಎಸ್ಪಿಬಿ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ನೂರಾರು ಸಾರ್ವಕಾಲಿಕ ಹಿಟ್ ಹಾಡುಗಳನ್ನು ನೀಡಿದೆ. ಖಾಸಗಿ ವಾಹಿನಿಯ ಕನ್ನಡದ ಕಾರ್ಯಕ್ರಮದ ಮೂಲಕ ಹೊಸ ಗಾಯಕರನ್ನ ಪ್ರೋತ್ಸಾಹಿಸಿ ಕನ್ನಡಿಗರ ಮನೆ ಮನ ಗೆದ್ದಿದ್ರು. ಮುಂದೆ ಮೂಡಿ ಬರ್ತಾ ಇದೆ ಚಿತ್ರ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಹರೀಶ್ ಮಲ್ಲೇಶ್ವರಮ್ಮಿಂದ ಬಾಲು ಅವರ ಬಗ್ಗೆ ಕಲಾಭಾರತಿ ಮಾಡ್ತಾ ಇದ್ದೀರಾ ಅಂತ ಕಳಿಸಿದ್ದಾರೆ. ಹಾಗೇನೆ ನೇತ್ರಾ ಕೆಂಗೇರಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಗದಗ್ ಬೆಟ್ಕೇರಿಯಿಂದ ನಾಗರಾಜು ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಕೌಸಲ್ಯ ಬನಶಂಕರಿಯಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಕೂಡ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ರಾಣಿ ಹಳೆಬೀಡಿನಿಂದ ಸಂದೇಶ ಬಂದಿದೆ ರಾಣಿಯವ್ರದ್ದು. ಹಾಗೆ ಉಮೇಶ್ ಸಿರಿಗೆರೆಯವರು ಕೂಡ ಸಂದೇಶ ಕಳಿಸಿ, ನಾನು ಅವರನ್ನು ಎರಡು ಬಾರಿ ಭೇಟಿಯಾಗಿ ಅಭಿನಂದಿಸಿ ಅಪ್ಪಿಕೊಂಡ ನೆನಪು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಎಸ್ಬಿಬಿ ಅವರ ಪುಣ್ಯ ಸ್ಮರಣೆ ಇವತ್ತು, ಕಲಾಭಾರತಿ ಚೆನ್ನಾಗಿದೆ, ಜೀವನ ಚಕ್ರದ ಒಂದು ಗೀತೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮಂಗಳೂರಿನ ಮಂಗಳೇಶ ಸ್ವಾಮಿ ಕೂಡ ಕಲಾಭಾರತಿಯಲ್ಲಿ ಹಾಡು ಮತ್ತು ಅವರ ಮಾಹಿತಿ ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಬಂದಿದೆ, ನನ್ನ ಫೇವ್ರೆಟ್ ಸಿಂಗರ್ ಎಸ್ ಪಿ ಅವು ಬಾಲು ಅವರು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಗಳಿಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇವರಿಗೆ 6 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಷ್ಟ್ರ ಪ್ರಶಸ್ತಿ, ಇದರಲ್ಲಿ ಕನ್ನಡದ ಸಂಗೀತ ಸಾಗರ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಉಮಂಡು ಘುಮಂಡು ಹಾಡು ಕೂಡ ಸೇರಿದೆ. 2001 ಪದ್ಮಶ್ರೀ, 2011 ಪದ್ಮಭೂಷಣ, 2021 ಪದ್ಮವಿಭೂಷಣ ಮರಣೋತ್ತರವಾಗಿ ದೊರೆತಿದೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ 3 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕ, ಹಾಗೆ ಆಂಧ್ರಪ್ರದೇಶ ಸರ್ಕಾರದಿಂದ 25 ಬಾರಿ ಪ್ರತಿಷ್ಠಿತ ನಂದಿ ಪ್ರದೇಶ ಪ್ರಶಸ್ತಿ ಕೂಡ ದೊರೆತಿದೆ. ಸಮಯ ಆಗಿದೆ 11:56. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಮ್ಮೆಲ್ಲರನ್ನ ಅಗಲಿದ ದಿನ. ಅವರು ಭೌತಿಕವಾಗಿ ನಮ್ಮನ್ನ ಅಗಲಿದ್ರೂ ಕೂಡ ಅವರ ಧ್ವನಿಯ ಮೂಲಕ ಪ್ರತಿಯೊಬ್ಬರಲ್ಲೂ ಕೂಡ ಚಿರಸ್ಥಾಯಿಯಾಗಿ ಇರ್ತಾರೆ ಅಂತ ಹೇಳ್ತಾ ಕಲಾಭಾರತಿಯನ್ನ ಮುಗಿಸ್ತಾ ಇದ್ದೀನಿ. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ರಸಿಕಾ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖಾ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನೋದ ಶಶಿಧರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕದಿಂದ ಜಿಐ ಟ್ಯಾಗ್ ಮಾಡಲಾದ ಅಸಾಧಾರಣ ರುಚಿಗೆ ಹೆಸರುವಾಸಿಯಾಗಿರುವ ಕಲಬುರಗಿ ತೊಗರಿ ಬೇಳೆಯನ್ನು ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರೀಮಿಯಂ ದ್ವಿದಳ ಧಾನ್ಯಗಳ 1 ಮೆಟ್ರಿಕ್ ಟನ್ ಉತ್ಪನ್ನವನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ. ರೈತರು ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ತಮ್ಮ ಉತ್ಪನ್ನಗಳಿಗೆ 30%ಕ್ಕಿಂತ ಹೆಚ್ಚಿನ ಬೆಲೆಯನ್ನು ಪಡೆಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಪರಿಸರ ಖಾತೆ ಸಚಿವ ಭೂಪೇಂದ್ರ ಯಾದವ್ ವಾಸ್ತವಾಂಶ ಮತ್ತು ಸಮರ್ಥನೀಯ ಆಧಾರಗಳ ಮೇಲೆ ಅನುಷ್ಠಾನ ಸಾಧ್ಯತೆ ಪರಿಶೀಲಿಸಲು ಸಮಿತಿ ರಚಿಸಿದ್ದಾಗಿ ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಕೇಂದ್ರ ಪರಿಸರ ಖಾತೆ ಸಚಿವರಿಗೆ ಪತ್ರ ಬರೆದು ಕೇಂದ್ರದ 7ನೇ ಕರಡು ಅಧಿಸೂಚನೆ ಹಾಗೂ ಡಾ ಕೆ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನಿರ್ಣಯಿಸುವಂತೆ ಮನವಿ ಮಾಡಿದ ಹಿನ್ನೆಲೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾಗಿ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಕೇಂದ್ರ ಸರ್ಕಾರ 2021 ಡಿಸೆಂಬರ್ 21 ಸೆಮಿಕಾನ್ ಇಂಡಿಯಾ ಯೋಜನೆಯನ್ನು ಘೋಷಿಸಿತು. ದೇಶದಲ್ಲೇ ಸೆಮಿಕಂಡಕ್ಟರ್ ಉತ್ಪಾದನೆಯ ಸಮಗ್ರ ಪರಿಸರ ವ್ಯವಸ್ಥೆ ನಿರ್ಮಿಸುವುದು ಈ ಯೋಜನೆ ಉದ್ದೇಶವಾಗಿದೆ. ಚಿಪ್ಗಳ ವಿನ್ಯಾಸ, ತಯಾರಿಕೆ, ಫ್ಯಾಬ್ರಿಕೇಷನ್ ಮತ್ತು ಪ್ಯಾಕೇಜಿಂಗ್ ಸೇರಿದಂತೆ ಸಂಪೂರ್ಣ ಸೆಮಿಕಂಡಕ್ಟರ್ ಸರಪಳಿಯನ್ನು ಅಭಿವೃದ್ಧಿಪಡಿಸಲು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಸ್ಥಾಪಿಸಲಾಯಿತು. ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 1 ಅಕ್ಟೋಬರ್ ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ಪೂರ್ವಭಾವಿಯಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಈ ಕುರಿತು ಮಾಹಿತಿ ನೀಡಿದ್ದಾರೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಅಧಿಕಾರಿ ಅನುಪಮ.
1: ಅಕ್ಟೋಬರ್ 1 ತಾರೀಕಿನಂದು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪೂರ್ವಭಾವಿಯಾಗಿ ಹಿರಿಯ ನಾಗರಿಕರಿಗೆ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ.

0: ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಸಹ ಆಯ್ಕೆ ಮಾಡಿ ಅವರಿಗೆ ಶಿಬಿರ ಕೂಡ ನಡೆಸಿದ್ದೀವಿ. ದೈಹಿಕ ಆರೋಗ್ಯಕ್ಕಾಗಿ, ಮಾನಸಿಕ ಆರೋಗ್ಯಕ್ಕಾಗಿ, ಸಾಮಾಜಿಕ ಸೇರ್ಪಡೆಗಾಗಿ ಹಾಗೂ ಅವರ ಪ್ರತಿಭೆಗಳನ್ನು ಗುರುತಿಸುವಿಕೆ, ಈ ಎಲ್ಲಾ ಉದ್ದೇಶಗಳಿಂದ ನಾವು ಹಿರಿಯ ನಾಗರಿಕರ ದಿನಾಚರಣೆಯನ್ನು ಪ್ರತಿ ವರ್ಷ ಅಕ್ಟೋಬರ್ 1 ನಾವು ಆಚರಣೆ ಮಾಡ್ತಾ ಇದ್ದೀವಿ.
1: ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೊಳತೋಡು ಬೈಗೋಡು ಪ್ರದೇಶಕ್ಕೆ ಭೇಟಿ ನೀಡಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಕುರಿತು ಜನಜಾಗೃತಿ ಜರುಗಿತು. ತುರ್ತು ಸಹಾಯವಾಣಿ 112, ಮಕ್ಕಳ ಸಹಾಯವಾಣಿ 1098, ಮಹಿಳೆಯರ ಸಹಾಯವಾಣಿ 181, ಸೈಬರ್ ಸಹಾಯವಾಣಿ 1930 ಮೂಲಕ ಮಾಹಿತಿ ನೀಡುವಂತೆ ಕಾರ್ಮಿಕ ಅಧಿಕಾರಿ ಯತ್ನಟ್ಟಿ ಸಾರ್ವಜನಿಕರನ್ನು ಕೋರಿದರು. ಇಂದು ಏಕಾತ್ಮ ಮಾನವತಾವಾದದ ಪ್ರತಿಪಾದಕ ರಾಷ್ಟ್ರ ಚಿಂತಕ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ. ದೀನದಯಾಳ್ ಉಪಾಧ್ಯಾಯ ಅವರ ರಾಷ್ಟ್ರಪರ ಚಿಂತನೆಗಳನ್ನು ಸ್ಮರಿಸಿರುವ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಸಂಗೀತ ಲೋಕದ ದಿಗ್ಗಜ ಪದ್ಮವಿಭೂಷಣ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಪುಣ್ಯತಿಥಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಕ್ಷೇತ್ರದ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಆಯೋಜಿಸಿದ್ದ ಕಾನೂನು ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಚಾಲನೆ ನೀಡಿದರು. ಆಯುಷ್ಮಾನ್ ಭಾರತ, ವೃದ್ಧಾಪ್ಯ ಹಾಗೂ ವಿಧವಾ ವೇತನ, ಕಾರ್ಮಿಕರ ಕಾರ್ಡ್ ವಿತರಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಪರ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಎಲ್ಲ ಮತದಾರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳುವಂತೆ ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣೆ ಹಿನ್ನೆಲೆ ಧಾರವಾಡ, ಗದಗ್, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಅಕ್ಟೋಬರ್ 6 ನಾಮಪತ್ರ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ ಹೀಗಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಥವಾ ಅಲ್ಪಾವಧಿಯ ಒಪ್ಪಂದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿ ಇರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https.prasarabharati.org ಆನ್ಲೈನ್ ಮೂಲಕ ಅಕ್ಟೋಬರ್ 5 ರ ಒಳಗೆ ಅರ್ಜಿ ಸಲ್ಲಿಸಬಹುದು. ಸಮಯ ಆಗಿದೆ 12:07:15. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರೆಗೊಂದು ಹಾಡಿನ ಸಮಯ. ನಿಮ್ಮ ಕರೆಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳಲು ನೀವು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 0802226257 0802237799 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ನೀವು ವಿವಿಧ ಭಾರತಿ ಕನ್ನಡದಲ್ಲಿ ರಿಕ್ವೆಸ್ಟ್ ಮಾಡಬಹುದು.

0: ಅದನ್ನ ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಈಗ ಕಾಲರ್ ಒಬ್ಬರು ರೆಡಿಯಾಗಿದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ
1: ಹಲೋ, ನಮಸ್ತೆ ಮ್ಯಾಮ್.
0: ನಮಸ್ತೆ, ನನ್ನ
1: ಹೆಸರು ಅಮೃತ ಅಂತ, ಬೈಸೆಂಟ್ರಿ ಸೆಕೆಂಡ್ ಸ್ಟೇಜ್ ಇಂದ ಮಾತಾಡ್ತಾ ಇದ್ದೀನಿ.
0: ಅಮೃತ ಅವರೇ, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಚೆನ್ನಾಗಿದ್ದೀರಾ?
0: ಓ, ಸೂಪರ್ ಆಗಿದ್ದೀನಿ. ಎಷ್ಟು ಯಾವಾಗ ಕರೆ ಮಾಡಿದ್ರಿ, ಯಾವಾಗ ಕಾಲ್ ಸಿಕ್ಕಿತ್ತು ನಿಮಗೆ?
1: ಪ್ರಾಮಿಸ್ ಮ್ಯಾಮ್, ಯಾವತ್ತು ಮಾಡಿಲ್ಲ, 3 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ, ಯಾವತ್ತು ಸಿಗಲ್ಲ ಮ್ಯಾಮ್. ಇವತ್ ಸಿಕ್ಕಿದೆ ಅಂದ್ರೆ ನನ್ನ ಒಂದು ಊರೇ ಜನರ ಪುಣ್ಯ ಅನ್ಕೊಂತೀನಿ ಮ್ಯಾಮ್.
0: ಹೌದಾ, ತುಂಬಾ ಖುಷಿ ಆಗ್ತಿದ್ಯಾ?
1: ತುಂಬಾ ಖುಷಿ ಆಗ್ತಾ ಇದೆ. ನಾವು ಆತ್ಮದಲ್ಲಿ ಪರಮಾತ್ಮನ ಎಷ್ಟು ಪ್ರೀತಿಸ್ತೀವೋ ಹಂಗೆ ಪೂಜಿಸ್ತೀವೋ ಹಂಗೆ ನಾನು ಎಸ್ ಸಿ ಬಿ ಸರ್ನ ಆತ್ಮದಲ್ಲಿ ಪೂಜಿಸ್ತೀನಿ, ಪ್ರೀತಿಸ್ತೀನಿ. ಅವ್ರ ಯಾವತ್ತು ಅಜರಾಮರ ಮ್ಯಾಮ್.
0: ನಿಜವಾಗ್ಲು ಅಜರಾಮರ್ ಅಲ್ವಾ? ನಾವಂತೂ ದಿವಸ ಅವ್ರ ಬಗ್ಗೆ ಅವ್ರ ಮಾತಿಲ್ದೆ ಅವ್ರ ಹೆಸರು ಹೇಳ್ದಲೆ ನಾವು ಇರೋದೇ ಇಲ್ಲ ವಿವಿಧ ಭಾರತೀಯ.
1: ಖಂಡಿತ ಮ್ಯಾಮ್, ಕ್ಷಣ ಕ್ಷಣನು ಅವರು ಪ್ರತಿಯೊಬ್ಬರು ಉಸಿರಲ್ಲಿರ್ತಾರೆ. ನಾನೊಬ್ಳೆ ಅಂತಲ್ಲ, ಇಡೀ ಕನ್ನಡಿಗರ ಮನಸ್ಸಲ್ಲಿ ಅವ್ರು ಯಾವತ್ತು ಅಜರಾಮರ. ಕನ್ನಡ ಒಂದೇ ಅಲ್ಲ, ಇಡೀ ನಮ್ ಇಂಡಿಯಾ ಭಾರತ ದೇಶದಲ್ಲೇ ಅವರು ಅಜರಾಮರವಾಗಿದ್ದಾರೆ ಮ್ಯಾಮ್. ಅವರು ಯಾವತ್ತು ಇಲ್ಲ ಅಂತ ನಾವ್ ಅನ್ಕೊಂಡಿಲ್ಲ. ನನ್ಗೆ ಎಫ್ ಎಂ ಎಸ್ ಜೀವ, ನನ್ ಎಷ್ಟೇ ನೋವುಗಳಿದ್ರು ಅವ್ರ ಹಾಡುಗಳಿಂದ, ಜಾನಕಿ ಅಮ್ಮ, ಎಸ್ ಪಿ ಬಿ ಸರ್, ಕನ್ನಡ ಆಗ್ಲಿ, ಹಿಂದಿ ಆಗ್ಲಿ, ಯಾವುದೇ ಆಗ್ಲಿ, ಅವ್ರ ಹಾಡುಗಳನ್ನ ನಾವು ತುಂಬಾ ಜೀವಿಸ್ತಾ ಇದೀವಿ ಮ್ಯಾಮ್. ಅವ್ರಿಗ್ ನಾವ್ ಯಾವತ್ತು ಚಿರಋಣಿ.
0: ನಿಜವಾಗ್ಲೂ
1: ದೇವರ ಪ್ರತಿರೂಪ ಅವರು. ಅವ್ರು ಸತ್ತಾಗ ನಾನು ಕಥೆಯು ಮುಗಿದೆ, ಹೋದರೂ ಮುಗಿಯದಿರಲಿ ಬಂಧನ ಅಂತ ಜೋರಾಗಿ ಹತ್ಬಿಟ್ಟಿದ್ದೆ. ದೂರದ ನೆನಪು ತುಂಬಾ ಜೀವಿಸ್. ಅವ್ರು ಯಾವ ಹಾಡು ಇಷ್ಟ ಇಲ್ಲ, ಎಲ್ಲ ಟಾಪ್ ಒಂದೇನೆ. ಅದ್ರಲ್ಲಿ ನನ್ಗೆ 101 ನೆನಪು, ಅದ್ರಲ್ಲಿ ನನ್ ಮಗಳು ಸಿಂಧೂರ ಹೆಸರು, ಅವರು ನನ್ ಮಗಳ ಹೆಸರು ಸಿಂಧೂರ ಅಂತ. ಅವ್ರ ಹೆಸರು, ಅವ್ರ ಬಾಯಲ್ಲಿ ಆ ಹೆಸರು ಕೇಳಿದಾಗ ಇನ್ನ ಒಂಥರ ಖುಷಿ ಆಗುತ್ತೆ ಮ್ಯಾಮ್.
0: ವಿಷ್ಣು
1: ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವ್ರ ನಟನೆ, ಎಸ್ ಪಿ ಬಿ ಸರ್ ಹಾಡಿರೋದು, ಅದ್ ಯಾವತ್ತು ಅದೆಲ್ಲ ಮರೆಯಕ್ಕೆ ಆಗಲ್ಲ ಮ್ಯಾಮ್.
0: ಹೌದು, 101 ನೆನಪಾಗಿ ಉಳಿದ್ಬಿಡುತ್ತೆ. ಈಗ ಬಂಧನ ಚಿತ್ರದ 101 ನೆನಪು ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು, ಧನ್ಯವಾದಗಳು ಮ್ಯಾಮ್. ನಿಮ್ಗೂ ನಾವು ಚಿರಋಣಿ ಆಗಿರ್ತೀವಿ ಮ್ಯಾಮ್.
0: ಧನ್ಯವಾದಗಳು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯದಲ್ಲಿ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಗೀತೆ ಇದು. ಬಂಧನ ಚಿತ್ರದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ.

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಮಂಜುನಾಥ್ ಅವರು ಕ್ಯಾತನಹಳ್ಳಿಯಿಂದ ಕರೆ ಮಾಡಿ ಯಜಮಾನ ಚಿತ್ರದ ಪ್ರೇಮ ಚಂದ್ರಮ್ಮ ಅನ್ನೋ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಯನ್ನು ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಲ್ಲಿ ಸಾಕ್ತಾ ಇದೀವಿ ನಾವು. ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು? ಪ್ರಭಾಕರ್ ಅವ್ರೆ, ಏನ್ ಮಾಡ್ಕೊಂಡಿರೋದು ನೀವು? ಟೈಲರಿಂಗ್ ಮಾಡ್ತಿದ್ದೀರಾ? ಓಕೆ, ಮತ್ತೆ ಯಾವ ಹಾಡು ಬೇಕಿತ್ತು? ಇದೇ ನಾಡು ಇದೇ ಭಾಷೆ ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಿರುಗು ಬಾಣ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

0: ಇಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾವು ಬಸವನಾಡಿನ ಬಸವಣ್ಣ ಜನ್ಮಸ್ಥಳ ಆದಂತ ಜಿಲ್ಲೆ ವಿಜಯಪುರ ಜಿಲ್ಲೆ ಮೇಡಮ್. ಆಲಿಮೇಲ್ ತಾಲೂಕಿನ ಕುರುತ್ತಳ್ಳಿ ಅಂತ ಗ್ರಾಮದಿಂದ ಹಚ್ಚಿಂದ್ರಿ ಮೇಡಮ್.
0: ನಿಮ್ಮ ಹೆಸರು?
1: ನನ್ನ ಹೆಸರು ಬತ್ತಯ್ಯ ಹಿರೇಮಠ ಅಂತ್ರಿ ಮೇಡಮ್.
0: ಬತ್ತಯ್ಯ? ಓಕೆ. ಯಾವಾಗ ಕರೆ ಮಾಡಿದ್ರಿ ನೀವು?
1: ಏನ್ರಿ ಮೇಡಮ್,
0: ಯಾವಾಗ ಕೊನೆಯ ಕರೆ ಯಾವಾಗ ಮಾಡಿದ್ರಿ
1: ಮೇಡಮ್? ಒಂದು ವರ್ಷ ಮ್ಯಾಗೈತ್ರಿ ಮೇಡಮ್, ಕರೆನೇ ಸಿಗ್ತಾ ಇಲ್ಲ ನಮಗೆ.
0: ಹೌದಾ?
1: ಕಂಟಿನ್ಯೂ ನಿಮ್ ಕರೆ ಕೇಳ್ತೀವ್ರಿ. ನಿಮ್ ಕಾಯಾಮ ವಿವಿಧ ಭಾರತಿ ಕೇಳಗುರು ಮೇಡಮ್ ನಾನೆಲ್ಲ ಈ ಕಡೆ.
0: ಹೌದಾ?
1: ಯಾಕಂದ್ರೆ ಕಂಟಿನ್ಯೂ ಬೆಳಿಗ್ಗೆ ಹಿಡಿದುಕೊಂಡು ನಿಮ್ ಎಲ್ಲಾ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ ಮೇಡಮ್. 5 ಗಂಟೆ ತನ.
0: ಯಾವ ಪ್ರೋಗ್ರಾಮ್ ಇಷ್ಟ ಆಗುತ್ತೆ ನಿಮ್ಗೆ ವಿವಿಧ ಭಾರತಿಯಲ್ಲಿ?
1: ಏನ್ರಿ ಮೇಡಮ್,
0: ಯಾವ ಪ್ರೋಗ್ರಾಮ್ ತುಂಬಾ ಇಷ್ಟ ಆಗುತ್ತೆ ವಿವಿಧ ಭಾರತಿಯಲ್ಲಿ
1: ಮೇಡಮ್? ಈ ಕರೆಗೊಂದು ಗೀತೆ ಅಂತ ಮಾಡ್ತಿರಲ್ಲ, ಇದು ಕಾರ್ಯಕ್ರಮ. ಮತ್ತ SMS ಆಧಾರಿತ ಕಾರ್ಯಕ್ರಮ ಬರ್ತಾವಲ್ಲ, ಮತ್ತೆ ಬೆಂಗಳೂರು ಕೆಲವೊಂದು ವಾರ್ತಾ ತಾಸಿ ಒಂದು ವಾರ್ತಾ ಹಾಕ್ತಿರಿ, ಅವು ಚೆನ್ನಾಗಿ ಅಗ್ದಿ ಸರಿಯಾಗಿ ಮೂಡಿ ಬರ್ತಾರೆ ಮೇಡಮ್. ಮತ್ತೆ ಪ್ರತಿಯೊಂದು ಕಾರ್ಯಕ್ರಮ ಯಾವ್ದು ಇಷ್ಟ ಯಾವ್ದು ಅಂತ ಏನಿಲ್ಲ, ಕಾರ್ಯಕ್ರಮ ಎಲ್ಲ ಯಾಕಂದ್ರೆ ಮನರಂಜನೆ ಮತ್ತು ಮಾಹಿತಿ ಎರಡು ಸಿಗ್ತಾವ್ರಿ ನಮಗ. ಹಿಂಗಾಗಿ ವಿವಿಧ ಭಾರತಿ ಅಚ್ಚುಮೆಚ್ಚಿನ ವಿವಿಧ ಭಾರತಿ ಕಾರ್ಯಕ್ರಮ ಅಂದ್ರೆ ನಮ್ಗೆ ತುಂಬಾ ಇಷ್ಟ, ಮತ್ತು ಅದ್ರ ಜೊತೆ ಜೊತೆ ನಮ್ ಕೆಲಸನೂ ಆಗ್ತಾವ್ರಿ ಮೇಡಮ್.
0: ಯಾವ ಹಾಡ್ಬೇಕಿತ್ತು
1: ನಮ್ಗೆ? ರಾಮಾಚಾರಿ ಫಿಲ್ಮ್ ಇಂದ್ರಿ ಮೇಡಮ್, ಯಾರಿವಳು ಯಾರಿವಳು ಸೂಚಿಮಲಿ ಕಣ್ಣಿವಳು ಅಂತೇಳಿ ಒಂದು ಸಾಂಗ್ ಪ್ರಸಾರ ಮಾಡಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ.
0: ರಾಮಾಚಾರಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಮನು ಮತ್ತು ಸಂಗಡಿಗರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಕಡೆಗೊಂದು ಹಾಡಿನಲ್ಲಿ ನಾವು ಸಾಕ್ತಾ ಇದ್ದೀವಿ, ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಲು ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ 0802226127, ಮತ್ತೊಂದು ಸಂಖ್ಯೆ 0802237709. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಮೇಡಮ್, ನಾವು ತಿಪ್ಟೂರಿಂದ ಶೀಲಾ ಮೋಹನ್ ರಾಜ್ ಅಂತ.
0: ತಿಪ್ಟೂರ ಪುತ್ತೂರ?
1: ತಿಪ್ಪಟೂರು.
0: ತಿಪ್ಟೂರ್, ತಿಪ್ಟೂರ್, ಓಕೆ. ತುಮಕೂರ್ ಹತ್ರ?
1: ತುಮಕೂರ್, ತಿಪ್ಟೂರ್.
0: ಓಕೆ, ಏನ್ ಮಾಡ್ತಿದ್ದೀರಾ ಶೀಲಾ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ಮೇಡಮ್ ಮಗ್ಗ
0: ಮಗ್ಗ ಸೀರೆ ನೇಯ್ತೀರಾ?
1: ಸೀರೆ ತಯಾರಕರು.
0: ಓಕೆ, ಯಾವ್ಯಾವ ತರದ ಸೀರೆ ತಯಾರಿಸ್ತೀರಾ? ರೇಷ್ಮೆ?
1: ರೇಷ್ಮೆ ಸೀರೆ ಮೇಡಮ್.
0: ಫುಲ್ ರೇಷ್ಮೆ ಸೀರೆನಾ?
1: ಪ್ಯೂರ್ ರೇಷ್ಮೆ.
0: ಓಕೆ ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ?
1: ನಾವು ಮದ್ವೆ ಆಗಿ ಬಂದಾಗಿಂದ ಮಾಡ್ತಾ ಇದೀವಿ ಮೇಡಮ್, ಸುಮಾರೊಂದು 20 ವರ್ಷದಿಂದ.
0: 20 ವರ್ಷದಿಂದ ನೋಡಿ, ಎಷ್ಟು ನಿಮ್ಗೆ ಲಕ್ ಅಂದ್ರೆ, ನಿಮ್ಗೆ ಯಾವ ಸೀರೆ ಬೇಕೋ ಆ ಕಾಂಬಿನೇಷನ್ ಹಾಕೊಂಡು ನೀವೇ ಸೀರೆ ನೆತ್ಕೋಬಹುದು.
1: ಮದ್ವೆಗೆಲ್ಲ
0: ಯಜಮಾನ್ರ ಹತ್ರ ಸೀರೆ ಕೊಡ್ಸಿ, ಸೀರೆ ಬೇಕು, ನನ್ನ ಹತ್ರ ಸೀರೆ ಇಲ್ಲ ಅನ್ನೋ ಹಾಗೆ ಇಲ್ಲ.
1: ಇಷ್ಟ ಆಗಿದ್ದನ್ನ ಸಸ್ತೆ ನೈದ್ ಇಟ್ಕೊಂಡಿರ್ಬೋದು, ಯಾವಾಗ ಬೇಕು ಆದ್ರೆ ಅವಾಗ.
0: ಬಟ್
1: ಡಿಸೈನ್ ಚೇಂಜ್ ಮಾಡ್ತಾರಲ್ಲ, ಅವಾಗೆಲ್ಲ ಒಂದೊಂದ್ ಸೀರೆ ನೈದ್ ಇಟ್ಕೋಬಹುದು.
0: ಹೌದು, ಆದ್ರೆ ಅದೇ ನಮ್ ಪ್ರೊಫೆಷನ್ ಅಂತ ಬಂದಾಗ ನಮ್ಗೋಸ್ಕರ ಮಾಡ್ಕೊಳಕ್ ಒಂದ್ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಅಲ್ವಾ?
1: ಹೌದೌದು, ಆಗೋದಿಲ್ಲ ಅಂದ್ರೆ ದುಡಿಮೆ.

0: ಮುಖ್ಯ ಆಗುತ್ತಲ್ವ್ರ.
1: ಒಂದ್ ಗಾದೆ ಮಾತಿದೆ ಅಲ್ವಾ, ಕುಂಬಾರನ್ ಮನೇಲಿ ಯಾವಾಗ್ಲೂ ಮಡಕೆ ತುಂಡು, ಬಟ್ಟೆ ಹೊಲೆಯವ್ರ ಮನೇಲಿ ಯಾವಾಗ್ಲೂ ಬಟ್ ಅಂದ್ರೆ ಒಂದ್ ಗಾದೆ ಇದು ಜಸ್ಟ್. ಅಂದ್ರೆ ಬೇರೆಯವ್ರಿಗೆ ಮಾಡ್ಕೊಡ್ತಾರೆ ಎಲ್ಲರಿಗೂ ಹೌದು, ಬಟ್ ಅವ್ರಿಗೆ ಅಂತ ಅವ್ರಿಗೋಸ್ಕರ ಮಾಡ್ಕೋಬೇಕಾದಾಗ ಅವ್ರು ಮಾಡ್ಕೊಳ್ಳೋದಿಲ್ಲ ಅನ್ನೋದಂತರ.
0: ಹೌದೌದು ಮೇಡಮ್
1: ಅಲ್ವಾ,
0: ಬೇಕಾಗಿದ್ ಕಲರ್ ಎಲ್ಲ ನೀತೀವಿ, ಆದ್ರೆ ಎಲ್ಲಾ ಸೀರೆ ಕಲರ್ ಇಷ್ಟ ಆಗುತ್ತೆ ಅಂತ ಎಲ್ಲವನ್ನೂ ತಾಂಡಿ
1: ಇಟ್ಕೊಳಕಾಗಲ್ಲ ಅಲ್ವಾ. ನಿಜ,
0: ಕೆಲವೊಂದು ಅಂದ್ರೆ ಡಿಸೈನ್ ಚೇಂಜ್ ಮಾಡಿದಾಗ ಒಂದ್ ಇಟ್ಕೋಬಹುದು ಅಷ್ಟೇ
1: ಅಲ್ವಾ.
0: ಹೌದು,
1: ಈಗ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ರಿಲೇಟಿವ್ಸ್ ಯಾರಾದ್ರೂ ಹೇಳ್ತಾರ ನಮ್ಗೊಂದ್ ಮಾಡ್ಕೊಡಿ ಕಡಿಮೆ ರೇಟಿಗೆ?
0: ಹೌದು ಮೇಡಮ್, ಕೇಳ್ತಾರೆ. ಕೇಳಿದಾಗ ಅದೇ ಕಲರ್ ಅಥವಾ ಡಿಸೈನ್ ಇದ್ದಾಗ ಆ ಕಲರ್ ಅಲ್ಲಿ ಮಾಡ್ಕೊಡ್ತೀವಿ ಮೇಡಮ್.
1: ಸೂಪರ್ ಸೂಪರ್, ಒಳ್ಳೆ ಕೆಲಸದಲ್ಲಿ ಇದ್ದೀರಿ ಹಾಗಿದ್ರೆ. ನೋಡಿ, ನೀವು ಎಲ್ಲರಿಗೂ ಚಂದ ಚೆನ್ನಾಗಿರೋ ಸೀರೆ ಉಡ್ಸಿ ಅವ್ರ ಅಂದ ಚಂದನ ನೋಡ್ತೀರಿ ಅಂತ ಆಯ್ತು ಅಲ್ವಾ.
0: ಹೌದು ಮೇಡಮ್.
1: ಯಾವ ಹಾಡ್ಬೇಕು?
0: ಹೆಣ್ಮಕ್ಳಿಗೆ ಅದೇ ಸೀರೆನೇ ಲಕ್ಷಣ.
1: ನಿಜ ನಿಜ ನಿಜ. ಯಾವ ಹಾಡ್ಬೇಕಿತ್ತು
0: ಮೇಡಮ್? ಮಲ್ಲಿಗೆ ಹೂವೆ ಚಿತ್ರದಿಂದ ಅಂದವೋ ಅಂದವೋ ಕನ್ನಡ ನಾಡು.
1: ಹೌದಾ, ಯಾವಾಗ್ಲಾದ್ರೂ ಕರೆ ಮಾಡಿದ್ರ ವಿವಿಧ ಭಾರತಿಗೆ?
0: ಮಾಡ್ತಾ ಇರ್ತೀನಿ ಮೇಡಮ್, ಸುಮಾರು ಅಲ್ಲೇ ಸುಮಾರು ದಿವಸ ಆಯ್ತು ಮಾಡ್ತಾ ಇರ್ತೀವಿ. ಚಂದು ಮೇಡಮ್ ಹತ್ರ ಬಹಳ ಮಾತಾಡಿದೀವಿ.
1: ಓಕೆ, ಈಗ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಹೊಸ ಅದೊಂದು ಸೀರೆ ನೇತ ಅಂತ ಹಾಡ್ ಕೇಳಿ.
0: ಓಕೆ ಮೇಡಮ್, ಥ್ಯಾಂಕ್ ಯು
1: ಕರೆ ಮಾಡಿದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಮಲ್ಲಿಗೆ ಹೂವೆ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಕೆ ಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಒಂದಿನ ಕರೆ ಯಾರ್ದು ಅಂತ ನೋಡುವಂತ ಸಮಯ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಚಿತ್ರದುರ್ಗ ಚಿಕ್ಕಗೊಂಡನಹಳ್ಳಿ ಗ್ರಾಮ ಚಿತ್ರಲಿಂಗಪ್ಪ ಅಂತ ಮೇಡಮ್ ಮಾತಾಡ್ತಿರೋದು.
0: ಚಿತ್ರದುರ್ಗದಿಂದ ಯಾರು?
1: ಚಿಕ್ಕಗೊಂಡನಹಳ್ಳಿ ಗ್ರಾಮ ಚಿತ್ರಲಿಂಗಪ್ಪ ಅಂತ ಮೇಡಮ್ ಮಾತಾಡ್ತಿರೋದು.
0: ಚಿತ್ರಲಿಂಗಪ್ಪ ಅವರೇ, ಹೇಗಿದ್ದೀರಿ ಚಿತ್ರಲಿಂಗಪ್ಪ ಅವರೇ?
1: ಚೆನ್ನಾಗಿದೆ ಮೇಡಮ್. ಅವರೇ, ಮಳೆ ಇಲ್ಲ, ರೈತರ ಜೀವನ ಕಷ್ಟ ಆಗಿದೆ ಈಗ.
0: ಮಳೆ ಇಲ್ಲ ಅಂದ್ರೆ ರೈತರದಲ್ಲ ಎಲ್ಲಾರ್ ಜೀವನನು ಕಷ್ಟನೇ ಅಲ್ವಾ?
1: ನಮ್ದೇ ಕಷ್ಟ ಮೇಡಮ್. ಅವರೇ, ಎಲ್ಲ ನಮ್ಮನ್ನೇ ಇದು ಮಾಡ್ತಾರೆ.
0: ನೀವೆಲ್ಲ ಬೆಳೆದು ನಮಗೆ ಊಟಕ್ಕೆ ಕೊಟ್ರೆ ತಾನೇ ನಾವು ಊಟ ಮಾಡೋದು. ಸೋ ನಮ್ದು ಜೀವನ ಕಷ್ಟ ಅಲ್ವಾ?
1: ನಮ್ಗೆ ಇಲ್ಲ ಈಗ, ನಾವೇನ್ ಕೊಡಕ್ ಆಗುತ್ತೆ
0: ಅಲ್ವಾ? ಮಳೆ ಬರ್ಲಿ ಅಂತ ಪ್ರಾರ್ಥಿಸ್ಬೇಕಷ್ಟೇ. ಓಕೆ, ಯಾವ ಹಾಡು ಬೇಕಿತ್ತು?
1: ನಿನ್ನೆ ಸ್ವಲ್ಪ ಬಂದಿತ್ತು ಮೇಡಮ್. ಅವರೇ, ಇವತ್ತಲಿಂದ ಬರೋ ಅನುಭವ ಇದೇ ಇದೆ, ಬರ್ಬೇಕು ನೋಡ್ ಬರೋಕಂತ ಕಾಯ್ತಾ ಇದೆ ಮೇಡಮ್. ಅವರೇ,
0: ಮೋಡ ಕವಿದ ವಾತಾವರಣನ?
1: ಹ್ಮ್, ಇದೆ ಮೋಡ ಕವಿತ. ನಿನ್ನ ಸ್ವಲ್ಪ ಬಂದಿತ್ತು ಸ್ವಲ್ಪ. ಇವತ್ತೇನ ಬರೋ ನಿರೀಕ್ಷೆ ಇಟ್ಕೊಂಡಿದ್ವಿ. ಇವತ್ತು ಮಿಡಿದ ಹೃದಯಗಳಿಂದ ಮೇಡಮ್. ಅವರೇ, ಹೊಸ ಸುಗ್ಗಿ ಬಂದಿದೆ ಅಂತ ಆಯ್ತಾ ಮೇಡಮ್. ದಯಮಾಡಿ ಕಳಿಸಿಕೊಡು ಗಂಗೆ ಅಂತ ಆಯ್ತಲ್ಲ, ಆ ಗೀತೆ ಬೇಕಾಯ್ತು ಮೇಡಮ್.
0: ದಯಮಾಡಿ ಕಳಿಸಿಕೊಡು ವರುಣನ ಅಲ್ವಾ? ವರುಣ ಬರ್ಬೇಕು, ಮಳೆ ಸುರಿಬೇಕು, ಬೆಳೆ ಚೆನ್ನಾಗ್ ಆಗ್ಬೇಕು, ಸುಗ್ಗಿ ಹಬ್ಬ ಮಾಡ್ಬೇಕು.
1: ತಿಂಗಳಾಸಿ ಮಳೆನೇ ಇಲ್ಲ ನಮ್ಗೆ.
0: ಬರುತ್ತೆ ಬರುತ್ತೆ,
1: ಇನ್ನು ಹಿಂಗಾರಿ ಏನನ್ನ ಸ್ವಲ್ಪ ಮಳೆ ಬಂದ್ರೆ ಬೆಳೆ ಏನನ್ನ ಬೆಳಿಬಹುದು ಮೇಡಮ್. ಅದೇ
0: ಓಕೆ, ಖಂಡಿತ. ಈಗ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಆದಷ್ಟು ಬೇಗ ಮಳೆ ಬರ್ಲಿ ಅಂತ ನಿಮಗೋಸ್ಕರ ಈ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದಗಳು. ಮಿಡಿದ ಹೃದಯಗಳು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಗೂ ಉಷಾ ಗಣೇಶ್ ಅವರ ಧ್ವನಿಯಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

0: ಹಲೋ.
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಮೇಡಮ್ ನಮಸ್ತೆ, ಕಡೂರು ತಾಲೂಕು ಬೀರ್ನಳ್ಳಿಯಿಂದ ವೆಂಕಟೇಶ್ ನಾಯ್ಕ್ ಅಂತ ಹೇಳಿ.
0: ವೆಂಕಟೇಶ್ ನಾಯ್ಕ್ ಅವ್ರು ಏನು ಮಾಡ್ಕೊಂಡಿದ್ದೀರಾ?
1: ನಾವು ಬಸ್ ಕಂಡಕ್ಟರ್ ಮೇಡಮ್, ಕೆ ಎಸ್ ಆರ್ ಟಿ ಸಿ.
0: ಇವತ್ತು ಡ್ಯೂಟಿ ಇಲ್ವಾ?
1: ಹೋಗ್ಬೇಕು ಮೇಡಮ್, ಈಗ 3 ಗಂಟೆಯಿಂದ ಹೋಗ್ಬೇಕು. ಮಧ್ಯಾಹ್ನ
0: 3 ಗಂಟೆಯಿಂದ ಲೋಕಲ್ ಅಥವಾ?
1: ಇಲ್ಲ, ಮೈಸೂರು ಹೋಗ್ಬೇಕು ಮೇಡಮ್.
0: ಓ, ಮೈಸೂರು.
1: ಇಲ್ಲಿಂದ ಮೈಸೂರು ಮೇಡಮ್.
0: ಹಾಂ, ಓಕೆ. ಕೇಳ್ತಾ ಇರ್ತೀರಾ ವಿವಿಧ ಭಾರತಿಯನ್ನ?
1: ಹಾಂ, ಕೇಳ್ತೀವಿ. ನಾವು 40 ವರ್ಷದಿಂದ ಕೇಳ್ತಾನೆ ಇದ್ದೀವಿ ಮೇಡಮ್.
0: ಟೈಮಿಂಗ್ ಸಿಗುತ್ತೆ ನಿಮ್ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ? ಯಾಕಂದ್ರೆ ಅದೊಂದಕ್ಕೆ ನಾವು ಒಗ್ಗುಕೊಂಡ್ಬಿಟ್ರೆ ಒಂದು ಅಭ್ಯಾಸಕ್ಕೆ ಅದಿಲ್ಲ ಅಂದ್ರೆ ಆಗಲ್ಲ. ಒಂದು ಹವ್ಯಾಸ ಅದು ಅಲ್ವಾ? ಸೊ ಈಗ ಇದು ಹೆಂಗ್ ಮಾಡ್ತೀರಾ ನೀವು? ಡ್ಯೂಟಿ ಮಾಡ್ಬೇಕಾದ್ರೆ ಹೆಂಗ್ ಕೇಳ್ತೀರಾ?
1: ಇಲ್ಲ ಇಲ್ಲ, ಡ್ಯೂಟಿ ಅಲ್ಲಿ ಕೇಳಲಿಕ್ಕೆ ಆಗಲ್ಲ ಸಮಯ. ಮತ್ತೆ ಮತ್ತೆ ಗ್ಯಾಪ್ ಇದ್ದಾಗ ಮೊಬೈಲ್ ಅಲ್ಲೇ ರೇಡಿಯೋ ಕೇಳ್ತೇವೆ. ಮತ್ತೆ ಬೆಳಿಗ್ಗೆ ಸಂಜೆ ರೆಸ್ಟ್ ಇರ್ತದೆ, ಸಂಜೆ ಹೋಗೋದಲ್ವಾ? ಮತ್ತೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಡ್ಯೂಟಿ ಗಳಿದ್ಮೇಲೆ ಮತ್ತೆ ರಾತ್ರಿ 11 ಗಂಟೆ ಕೇಳ್ತಾರೆ.
0: ಫ್ರೀ ಇದ್ದಾಗ ಡೆಫಿನೆಟ್ ಆಗಿ ವಿವಿಧ ಭಾರತಿ. ಯಾವ ಪ್ರೋಗ್ರಾಮ್ ಇಷ್ಟ ಆಗುತ್ತೆ
1: ನಮಗೆ? ಎಲ್ಲ ವಿವಿಧ ಭಾರತಿಯಲ್ಲಿ ಇಂತ ಪ್ರೋಗ್ರಾಮ್ ರಾತ್ರಿ, ಮತ್ತೆ 8 ಗಂಟೆಯಿಂದ ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಗಳು, ಮತ್ತೆ ಸಂಜೆ 5 ಗಂಟೆಗಿಂತ ಚಿತ್ರಗೀತೆ, ಹಳೆ ಚಿತ್ರಗೀತೆಗಳು ತುಂಬಾ ಇಷ್ಟ ಆಗುತ್ತೆ ಮೇಡಮ್. ಬೆಳಿಗ್ಗೆ ನಾದೋಪಾಸನೆ ಹಿಡಿದು ಎಲ್ಲಾ ಕಾರ್ಯಕ್ರಮ, ಜನ ಭಾವಗೀತೆ ಭಕ್ತಿ ಗೀತೆಗಳೆಲ್ಲ ಎಲ್ಲವೂ ಕೇಳ್ತಿರ್ತೇವೆ. ಸಮಯ ಸಿಕ್ಕದಾಗೆಲ್ಲ ಕೇಳ್ತಾನೆ ಅಂತ ಮೇಡಮ್.
0: ಹೌದಾ?
1: ನಿಮಗೆ ಒಡ ಹುಟ್ಟಿದವರು ಪಿಕ್ಚರ್ ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿದಾರಲ್ಲ, ಜನಕನ ಮಾತ ಅಂತ, ಅದೊಂದು ಹಾಡು.
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಒಡ ಹುಟ್ಟಿದವರು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಸಮಯ ಆಗಿದೆ 12:54 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡು ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಮಾಡ್ತಾ ಇದ್ದಾರೆ ನೋಡೋಣ. ಹಲೋ ಹಲೋ ಹಲೋ
1: ಹಲೋ,
0: ಸ್ವಲ್ಪ ರೇಡಿಯೋಯಿಂದ ಈ ಕಡೆ ಬಂದು ಮಾತಾಡಿ, ನನ್ನ ಮಾತು ನನಗೆ ಕೇಳಿಸ್ತಾ ಇದೆ. ಹೇಳಿ, ಯಾರು ಮಾತಾಡ್ತಿರೋದು?
1: ನಾವೇ ಮೇಡಮ್, ಸರಸ್ವತಿ ಅಂತ.
0: ಸರಸ್ವತಿ ಅವರೇ ಎಲ್ಲಿಂದ?
1: ಹಳೆ ಬೈಯಪ್ಪನಹಳ್ಳಿಯಿಂದ.
0: ಹಳೆ ಬೈಯಪ್ಪನಹಳ್ಳಿಯಿಂದ ಏನ್ ಮಾಡ್ಕೊಂಡಿದ್ದೀರಾ ಸರಸ್ವತಿ ನೀವು?
1: ಮನೆಗೆ ಹೌಸ್ ವೈಫ್.
0: ಏನ್ ಹೇಳಿ? ಹೌಸ್ ವೈಫಾ? ಓಕೆ ಓಕೆ, ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಇಲ್ಲ ಬಿಡಿ. ಎಲ್ಲಾ ಕೆಲಸ ಆಲ್ ಇನ್ ಒನ್ ಕೆಲಸ, ನಾವೆಲ್ಲದನ್ನು ಮಾಡ್ತೀವಿ ಹೌಸ್ ವೈಫ್ಸ್ ಅಲ್ವಾ. ಓಕೆ, ಯಾವಾಗ ಕರೆ ಮಾಡಿದ್ರಿ ಲಾಸ್ಟ್? ಅಂದ್ರೆ ಲೈನ್ ಬಿಸಿ ಇರುತ್ತೆ ನಿಮ್ಗೆ, ಅದು ನಾವು ಪಿಕ್ ಮಾಡಿಲ್ಲ ಅಂತ ಅನ್ಸುತ್ತೆ, ಆದ್ರೆ ಬೇರೆ ಕಾಲರ್ ಬೇರೆ ಲೈನ್ ಅಲ್ಲಿ ಇರ್ತಾರೆ. ಓಕೆ, ಯಾವ ಹಾಡ್ಬೇಕಿತ್ತು ಹೇಳಿ? ಈ ಬಂಧನ ಚಿತ್ರದ ಗೀತೆ ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಮಯ ಆಗಿದೆ 12:55. ಕರೆಗೊಂದು ಹಾಡಿನ ಕೊನೆಯ ಕಾಲ್ ಹಾಗೂ ಕೊನೆಯ ಗೀತೆ ಇದು. ಕೊನೆಯ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಈ ಬಂಧನ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿರುವ ಗೀತೆ. ಈ ಒಂದು ಗೀತೆಯೊಂದಿಗೆ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕರೆ ಮಾಡಿದ ಎಲ್ಲ ನಮ್ಮ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಸಂದೇಶದ ಜೊತೆಗೆ ನಮ್ಮ ಜೊತೆ ಜೊತೆಯಾಗಿ ನಡೆದುಕೊಂಡು ಬರ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ, ಸಂದೇಶ ಕಳಿಸ್ದವರಿಗೆ ಹಾಗೂ ನಮ್ಮ ವಿವಿಧ ಭಾರತೀಯ ಎಲ್ಲ ಕೇಳುಗರಿಗೆ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಅಂತ ಹೇಳ್ತಾ ಕೊನೆಯ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಕರೆಗೊಂದು ಹಾಡಿನ ಕೊನೆಯ ಗೀತೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಜಿಬಿಎ ಕೇಂದ್ರ ಕಚೇರಿಯ ಆವರಣದಲ್ಲಿಂದು ಪೌರ ಕಾರ್ಮಿಕರ ಧ್ವನಿಯಾಗಿದ್ದ ಮಾಜಿ ಶಾಸಕ ಐಪಿಡಿ ಸಾಲಪ್ಪ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬೆಂಗಳೂರು ಸೇರಿದಂತೆ ರಾಜ್ಯದ ನಗರಗಳ ಸಮಗ್ರ ಅಭಿವೃದ್ಧಿಗೆ ಯೋಜಿತ ನಗರೀಕರಣ, ಗುಣಮಟ್ಟದ ಮೂಲಸೌಕರ್ಯ, ಸುಸ್ಥಿರ ಅಭಿವೃದ್ಧಿ ಮತ್ತು ಹೂಡಿಕೆಗೆ ಪೂರಕವಾದ ವಾತಾವರಣ ಅಗತ್ಯ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಬೆಂಗಳೂರಿನ ಐಐಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ನ ಉದ್ಘಾಟನಾ ಸಮಾರಂಭದ ವೇಳೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆಯ ಆವರಣದಲ್ಲಿ ಸಾಂಪ್ರದಾಯಿಕ ಫಿರಂಗಿ ಗಾಡಿಗಳಿಗೆ ಮೈಸೂರು ನಗರ ಪೊಲೀಸ್ ಇಲಾಖೆ ವತಿಯಿಂದ ಇಂದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ನ್ಯೂಯಾರ್ಕ್ನಲ್ಲಿಂದು ಅಮೆರಿಕದ ರಾಜಕೀಯ ವ್ಯವಹಾರಗಳ ಅಧೀನ ಕಾರ್ಯದರ್ಶಿ ಆಲಿಸನ್ ಹೂಕರ್ ಅವರೊಂದಿಗೆ ಭಾರತ ಅಮೆರಿಕ ಇಂಧನ ಭದ್ರತೆ, ಎಸ್ಆರ್ಐಎ ಮತ್ತು ನಾಗರಿಕ ಪರಮಾಣು ಸಹಕಾರದ ಕುರಿತಂತೆ ಚರ್ಚೆ ನಡೆಸಿದರು. ಜಾಗತಿಕ ಆರ್ಥಿಕತೆಯೊಂದಿಗೆ ಭಾರತದ ವಿಸ್ತರಿಸುತ್ತಿರುವ ಸಂಪರ್ಕ ಮತ್ತು ಜಾಗತಿಕ ಮೌಲ್ಯ ಮತ್ತು ಪೂರೈಕೆ ಸರಪಳಿಗಳಲ್ಲಿನ ಪಾಲ್ಗೊಳ್ಳುವಿಕೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಜಪಾನ್ನ ನಗೋಯದಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಭಾರತದ ಕಮಲ್ಜೀತ್ ಮತ್ತು ಸುರುಚಿ ಸಿಂಗ್ ಜೋಡಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರತಂಡ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಏಷ್ಯನ್ ಗೇಮ್ಸ್ನ ಸೆಮಿಫೈನಲ್ ಪಂದ್ಯಗಳಲ್ಲಿ ಜಯ ಸಾಧಿಸುವ ಮೂಲಕ ಭಾರತದ ಪುರುಷ ಮತ್ತು ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ ಪ್ರವೇಶ ಪಡೆದಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಗಂಟೆಗೆ, ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಕ್ಕೆ FM ರೈನ್ಬೋ 101.3

0: ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
2: ಮನೆ, ಎಲ್ಲರೂ ಜೊತೆ ಸೇರಿ ಅಕ್ಟೋಬರ್ 1ರಂದು ಬೆಳಗ್ಗೆ 10 ಗಂಟೆಯಿಂದ ಸ್ವಚ್ಛತೆಗಾಗಿ 1 ಗಂಟೆಯ ಶ್ರಮದಾನ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ಸ್ವಚ್ಛತಾ ಹೀ ಸೇವಾ .com ಭೇಟಿ ನೀಡಿ.
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ. ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಕಲಾ ಭಾರತಿ ಸೂಪರ್ ಆಗಿತ್ತು ಅಂತ ಎನ್ಎಂ ಕರ್ಜಿಗಿ ಮುರುಗೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಿರ್ಮಲಾ ಅವರು ಕೂಡ ಎಸ್ ಬಿ ಅವರ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮಕ್ಕೆ ನಾನು ಒಂದು ಸಲ ಹೋಗಿದ್ದೆ, ತುಂಬ ಖುಷಿಪಟ್ಟೆ ಅಂತ ಹೇಳ್ತಾ ಇದ್ದಾರೆ. ಅವರ ಎವರ್ಗ್ರೀನ್ ಸಾಂಗ್ಸ್ಗಳನ್ನು ಕೇಳಿ ತುಂಬ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿರೂಪಾಕ್ಷಪ್ಪ, ಕಾವ್ಯ ಗೌರಿ, ರೇಣುಕಾ, ರುದ್ರಪ್ಪ ಮಡಿವಾಳರಿಂದರಿಗೆ ಕೊಪ್ಪಳದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಅವರ ಕುರಿತು ಎಷ್ಟು ಮಾತಾಡಿದರೂ ಕಡಿಮೆನೆ, ಅವರು ಹಾಡು ಕೇಳಲಾರದೆ ಬೆಳೆದವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಖಂಡಿತ. ಹಾಗೆಯೇ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಇವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಎಸ್ ಪಿ ಬಿ ಅವರ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಚೆನ್ನಾಗಿದೆ, ಅವರ ಎಲ್ಲ ಹಾಡುಗಳು ತುಂಬಾ ಇಷ್ಟ ಅಂತ ಹೇಳ್ತಿದ್ದಾರೆ. ಲಾವಣ್ಯ, ರೂಪಾ, ಶ್ರೀಧರ್ ಜ್ಞಾನಭಾರತಿ ಲೇಔಟ್ನಿಂದ. ಹಾಗೆಯೇ ಕಲಾ ಭಾರತಿ ಮತ್ತು ಕರೆಗೊಂದು ಹಾಡು ನನಗೆ ತುಂಬ ಇಷ್ಟ ಆಯಿತು. ನಮಗಂತೂ ಕರೆ ಸಿಗೋದಿಲ್ಲ, ಆದರೂ ಆಕಾಶವಾಣಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಮಯೂರ್ಕೋಟಿ ಜನ್ನಾಪುರದಿಂದ. ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಕೂಡ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಎನ್ಆರ್ ಕೃಷ್ಣಮೂರ್ತಿ ಅರಸಿಕೆರೆಯಿಂದ, ಅದ್ಭುತವಾದ ಹಾಡುಗಳು ಪ್ರಸಾರ ಆಗ್ತಾ ಇದೆ, ಇಂಪಾಗಿವೆ, ಮಧುರವಾಗಿವೆ ಮತ್ತು ಚಂದವಾಗಿದೆ, ಕೇಳ್ತಾ ಇದ್ದೀವಿ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಂಗಳೇಶ ಸ್ವಾಮಿ ಮಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕರೆಗೊಂದು ಗೀತೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಣ್ಮಣಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡಿರುವಂತಹ ಹಲವಾರು ಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು. ಅವರ ಬಗ್ಗೆ ಮಾತನಾಡಲು ಲೈನ್ ಸಿಗಲಿಲ್ಲ, ನಮ್ಮ ಕರುನಾಡಿನಲ್ಲಿ ಮತ್ತೆ ಜನಿಸಿ ಬರಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆಯೇ ಎಲ್ಲ ಗೀತೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದವು. ಕರೆ ಒಂದು ಗೀತೆಯಲ್ಲಿ ಶುಭ ಮಧ್ಯಾಹ್ನದ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಯಲ್ಲಪ್ಪ ಯಾದವ್ ರಾಯಚೂರು ಜಿಲ್ಲೆ ಪಂದ್ಯನ ಗ್ರಾಮದಿಂದ. ಹಾಗೆಯೇ ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ. ಕರೆಗೊಂದು ಹಾಡು ಮತ್ತು ಕಲಾಭಾರತಿ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಕೇಳ್ತಾ ಇರುವ ಗೀತೆ ಟೆನ್ ಚಿತ್ರದ್ದು. ಮಾಧುರಿ ಶೇಷಾದ್ರಿ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ ಇದಾಗಿತ್ತು. ಸಾಹಿತ್ಯ ಮಾಧುರಿ ಶೇಷಾದ್ರಿ ಅವರೇ ಬರೆದಿದ್ದಾರೆ, ಹಾಗೆ ಸಂಗೀತ ನೀಡಿದ್ದಾರೆ ಗಗನ್ ಬಡೇರಿಯಾ ಅವರು. ಸಮಯ 1:10 ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಮುಂದಿನ ತಿಂಗಳಿನಿಂದ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಸಿದ್ಧ, ಇರಾನ್ ಘೋಷಣೆ. ಏಷ್ಯನ್ ಗೇಮ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ. ಹಾಗೂ ಏಷ್ಯನ್ ಗೇಮ್ಸ್ ಭಾರತದ ಪುರುಷ ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ಸ್ಗೆ ಲಗ್ಗೆ. ವಾರ್ತೆಗಳ ವಿವರ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಟಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ವಿದ್ಯಾರ್ಥಿಗಳು ಮೊದಲು ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಗುರುತಿಸಬೇಕು ಹಾಗೂ ನಾವೀನ್ಯತೆ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡಿಯುವಂತೆ ಸಲಹೆ ನೀಡಿದರು. ರಾಷ್ಟ್ರ ಮೊದಲು ಎಂಬ ಪರಿಕಲ್ಪನೆಯಲ್ಲಿ ಸಮಾಜ ಮತ್ತು ದೇಶಕ್ಕೆ ವಿದ್ಯಾರ್ಥಿಗಳು ಕೊಡುಗೆ ನೀಡಬೇಕು. ತಾವು ಕಲಿತ ವಿದ್ಯೆಯನ್ನು ಸಮಾಜದ ಒಳಿತಿಗೆ ಬಳಸಬೇಕು ಎಂದು ಅವರು ಕಿವಿಮಾತು ಹೇಳಿದರು. ನಂತರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯು ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶದೊಂದಿಗೆ ಕೌಶಲ್ಯ ತರಬೇತಿ ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ತರಬೇತಿಯು ಅವಧಿಯ 3 ತಿಂಗಳಿನಿಂದ 12 ತಿಂಗಳವರೆಗೆ ಇರಲಿದೆ. ಈ ಯೋಜನೆಯಡಿ 2 ವರ್ಷಗಳ ಅವಧಿಗೆ ಎಲ್ಲಾ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಗುರಿ ನಿಗದಿಪಡಿಸಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಇಂದು 12 ವರ್ಷಗಳು ತುಂಬಿವೆ. ಉತ್ಪಾದನೆ, ವಿನ್ಯಾಸ ಮತ್ತು ನಾವೀನ್ಯತೆಯ ಜಾಗತಿಕ ಕೇಂದ್ರವಾಗುವ ಮಹತ್ವಾಕಾಂಕ್ಷೆಯೊಂದಿಗೆ 2014 ಇದೇ ದಿನದಂದು ಈ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ವಿವಿಧ ಕೈಗಾರಿಕೆಗಳಲ್ಲಿ ಉತ್ಪಾದನೆ, ಹೂಡಿಕೆ ಮತ್ತು ಸಾಮರ್ಥ್ಯಗಳನ್ನು ವಿಸ್ತರಿಸುವ ಮೂಲಕ ಈ ಉಪಕ್ರಮವು ಭಾರತದ ಉತ್ಪಾದನಾ ವಲಯ ಚಿತ್ರಣವನ್ನೇ ಬದಲಾಯಿಸಿದೆ. ವ್ಯಾಪಾರಗಳು ಮತ್ತು ಹೂಡಿಕೆದಾರರಿಗೆ

0: ಕೋಟಿ ರೂಪಾಯಿಗಳಷ್ಟಿದ್ದ ಉತ್ಪಾದನೆಯು 2025-26 ವೇಳೆಗೆ 13 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ಮೊಬೈಲ್ ಫೋನ್ ಉತ್ಪಾದನೆಯು ಸುಮಾರು 33 ಪಟ್ಟು ಹೆಚ್ಚಾಗಿದೆ. 18,000 ಕೋಟಿ ರೂಪಾಯಿಗಳಿಂದ 6.27 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ಕೊನೆಗೊಳಿಸಲು ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಮಾತುಕತೆಗಳನ್ನು ಪುನರಾರಂಭಿಸಲು ಇರಾನ್ 7 ದಿನಗಳ ಯೋಜನೆಯನ್ನು ನೀಡಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರ್ಜ್ವಿ ತಿಳಿಸಿದ್ದಾರೆ. ಈ ಪ್ರಸ್ತಾಪವನ್ನು ಮಧ್ಯವರ್ತಿಗಳ ಮೂಲಕ ಅಮೆರಿಕಕ್ಕೆ ತಿಳಿಸಲಾಗಿದೆ. 7ನೇ ದಿನದೊಳಗೆ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಪರಮಾಣು ಮಾತುಕತೆಗಳನ್ನು ಪುನರಾರಂಭಿಸಲು ಕೆಲವು ಷರತ್ತುಗಳನ್ನು ಸೇರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇನ್ನೊಂದೆಡೆ ಈ ವರ್ಷದ ಜೂನ್ನಲ್ಲಿ ಆಗಿರುವ ಒಪ್ಪಂದವನ್ನು ಕಾರ್ಯಗತಗೊಳಿಸಲು ವಿಫಲವಾದ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇರಾನ್ ಅಧ್ಯಕ್ಷ ಮಸೌದ್ ಪೆಜುಕಿಯನ್ ದೂಷಿಸಿದ್ದು ಸಂವಾದಕ್ಕೆ ಇರಾನ್ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಪ್ರಾರಂಭವಾಯಿತು. ಇದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್ 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತಿದೆ. ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಜಿಡಿಪಿಯ ಸುಮಾರು 13%-14% ಅಧಿಕೃತ ಅಂದಾಜಿನ ಪ್ರಕಾರ ಈಗ ಇದು 8%. ಭಾರತೀಯ ಉತ್ಪನ್ನಗಳನ್ನು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಹಿರಿಯ ಪತ್ರಕರ್ತರಾದ ಡಾ ಆಶಾ ಕೃಷ್ಣಸ್ವಾಮಿ ಅವರು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್ ಇದು ನಮ್ಮಲ್ಲಿ ಇದು ಈ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಇಲ್ಲ, ಇದೆ. ರೋಡ್ ಇದೆ, ರೈಲ್ವೇಸ್ ಇದೆ, ಏರ್ ಇದೆ, ಆದರೆ ಇದೆಲ್ಲನೂ ಸೈಲೋ ಮೆಂಟಾಲಿಟಿ ಅಂತ ಹೇಳ್ತೀವಿ. ಅದ್ರ ಪಾಡಗ ಒಂದೊಂದೇ ಕಂಪಾರ್ಟ್ಮೆಂಟಲೈಸ್ ಆಗಿ ಯೋಚನೆ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಈ ಪ್ಲಾಟ್ಫಾರ್ಮ್ ಏನಂದ್ರೆ ಗತಿಶಕ್ತಿ ಇದೊಳಗೆ ಎಲ್ಲಾನೂ ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ.
0: ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಭಾರತದ ಕಮಲ್ ಜೀತ್ ಮತ್ತು ಸುರುಚಿ ಸಿಂಗ್ ಜೋಡಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಇದೇ ವೇಳೆ ರುದ್ರಾಂಶ್ ಪಾಟೀಲ್, ಐಶ್ವರ್ಯ ಪ್ರತಾಪ್ ತೋಮರ್ ಮತ್ತು ನೀರಜ್ ಕುಮಾರ್ ಅವರನ್ನೊಳಗೊಂಡ ಭಾರತದ ಶೂಟಿಂಗ್ ತಂಡ ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡದ ವಿಭಾಗದಲ್ಲಿ ಬೆಳ್ಳಿ ಪದಕ ವಿಜೇತವಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಏಷ್ಯನ್ ಗೇಮ್ಸ್ನ ಸೆಮಿಫೈನಲ್ಸ್ ಪಂದ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪುರುಷ ಮತ್ತು ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ತಂಡ ನೇಪಾಳವನ್ನು 48-24 ಅಂತರದಿಂದ ಸೋಲಿಸಿದರೆ ಪುರುಷರ ತಂಡ ಥೈಲ್ಯಾಂಡ್ ವಿರುದ್ಧ 66-28 ಅಂತರದಿಂದ ಜಯದೊಂದಿಗೆ ತಮ್ಮ ಅಜೇಯ ಓಟವನ್ನು ಮುಂದುವರಿಸಿತು. ಫೈನಲ್ಸ್ನಲ್ಲಿ ಭಾರತದ ಎರಡು ತಂಡಗಳು ಇರಾನ್ ಮತ್ತು ಚೈನೀಸ್ ತೈಪೆ ನಡುವಿನ ಪಂದ್ಯಗಳ ವಿಜೇತರನ್ನು ಎದುರಿಸಲಿವೆ. ಏಷ್ಯನ್ ಕ್ರೀಡಾಕೂಟಕ್ಕೆ 1990 ಕಬಡ್ಡಿ ಸೇರ್ಪಡೆಯಾದಾಗಿನಿಂದ ಭಾರತದ ಪುರುಷರ ತಂಡ 8 ಬಾರಿ ಚಿನ್ನದ ಪದಕ ಗೆದ್ದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ

ಭಾನುವಾರ 27ರಂದು ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ನಲ್ಲಿ ಪ್ರಸಾರವಾಗಲಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0, ಮುಂದಿನ ತಿಂಗಳಿನಿಂದ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಅಮೆರಿಕದೊಂದಿಗೆ ಮಾತುಕತೆ ಪುನರಾರಂಭಿಸಲು ಸಿದ್ಧ, ಇರಾನ್ ಘೋಷಣೆ. ಏಷ್ಯನ್ ಗೇಮ್ಸ್ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ ಹಾಗೂ ಏಷ್ಯನ್ ಗೇಮ್ಸ್ ಭಾರತದ ಪುರುಷ ಮಹಿಳಾ ಕಬಡ್ಡಿ ತಂಡಗಳು ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ ಆಗ್ತಾ ಇದೆ. 1:23 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸ್ಯಾಂಡಲ್ವುಡ್ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದ ರಸಪ್ರಶ್ನೆಗಳನ್ನು ನಿಮಗೆ ಕೇಳ್ತೀವಿ. ಸಂದೇಶದ ಮೂಲಕ ನೀವು ನಮಗೆ ಉತ್ತರ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9480290249 4830910219. ಈ ಸಂಖ್ಯೆಗೆ ಒಂದೇ ಸಂದೇಶದಲ್ಲಿ ನಿಮ್ಮ ಹೆಸರು, ಊರು ಹಾಗೂ ಉತ್ತರವನ್ನು ಕೂಡ ಕಳಿಸಬೇಕು. ನಮ್ಮ ಮೊದಲ ಪ್ರಶ್ನೆ ಹೀಗಿದೆ. ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಈಗ ಆ ಗೀತೆಯಲ್ಲಿ ಅಂದರೆ ಆ ಗೀತೆಯ ಸಾಹಿತ್ಯದಲ್ಲಿ ಬಳಸಲಾದ ಒಟ್ಟು ಹೂಗಳ ಸಂಖ್ಯೆ ಎಷ್ಟು? ಹೂಗಳ ಸಂಖ್ಯೆ ಬೇಕು ನನಗೆ, ಹೂಗಳ ಹೆಸರುಗಳು ಬೇಡ. ಹೂಗಳ ಹೆಸರು ಬರೀತಾ ಕೂತ್ಕೊಂಡ್ರೆ ತುಂಬ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ನೀವು ಹೂಗಳ ಎಷ್ಟು ಹೂಗಳ ಸಂಖ್ಯೆ

ಅಂದ್ರೆ ಬಳಸಲಾದ ಎಷ್ಟು ಹೂಗಳನ್ನು ಬಳಸಿದ್ದಾರೆ ಆ ಸಾಹಿತ್ಯದಲ್ಲಿ ಅಂತ ಸಂಖ್ಯೆಯನ್ನ ಬರೆದು ಕಳಿಸಿದ್ರೆ ಸಾಕು, ಯಾವ್ಯಾವ ಹೂ ಅಂತ ನಾನು ನಿಮಗೆ ಹೇಳ್ತೀನಿ. ಮೂಡಿ ಬರ್ತಾ ಇದೆ ಕೆಂಡ ಸಂಪಿಗೆ ಚಿತ್ರದಿಂದ ಕಾರ್ತಿಕ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಪ್ರಶ್ನೆ ಮತ್ತೊಮ್ಮೆ, ಈ ಪ್ರಸಾರವಾಗ್ತಾ ಇರುವ ಗೀತೆಯಲ್ಲಿ ಬಳಸಲಾದ ಹೂವಿನ ಸಂಖ್ಯೆ ಎಷ್ಟು?

0: ಕೊಟ್ಟರೆ ನಿತ್ಯ ಮಲ್ಲಿಗೆ.
1: ರಿಪೀಟೆಡ್ ಹೆಸರನ್ನ ಕೌಂಟ್ ಮಾಡಬೇಡಿ, ಒಂದು ಹೂ ಹೆಸರು ಒಂದ್ಸಲ ಅಂತ ಕೌಂಟ್ ಮಾಡಿ ಅಷ್ಟೇ.

0: ವಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.
1: ಸಮಯ ಆಗ್ತಾ ಇದೆ 1:29. ಸ್ಯಾಂಡಲ್ವುಡ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಡು ಮುಗಿದ ನಂತರ 1.5 ನಿಮಿಷಗಳ ಕಾಲ ಎಕ್ಸ್ಟ್ರಾ ಕಾಲಾವಕಾಶವನ್ನು ನಿಮಗೆ ನೀಡಲಾಗಿತ್ತು. ನಾನು ಉತ್ತರ ಹೇಳಾದ ಮೇಲೆ ಬಂದಂತಹ ಒಂದು ಉತ್ತರಗಳನ್ನು ನಾನು

ಪರಿಗಣಿಸೋದಿಲ್ಲ ಅಂತ ಹೇಳ್ತಾ ಈಗ ಮೊದಲು ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ಪ್ರಶ್ನೆ ಏನಾಗಿತ್ತು ಅಂತ ನೋಡೋಣ. ಪ್ರಶ್ನೆ ಹೇಗಿತ್ತು? ಕೆಂಡ ಸಂಪಿಗೆ ಚಿತ್ರದಿಂದ ನೆನಪೆ ನಿತ್ಯ ಮಲ್ಲಿಗೆ ಅನ್ನೋ ಒಂದು ಗೀತೆಯನ್ನ ಪ್ರಸಾರ ಮಾಡಿದ್ದೆ. ಆ ಗೀತೆಯಲ್ಲಿ ಬಹಳಷ್ಟು ಹೂವಿನ ಹೆಸರುಗಳನ್ನ ಸಾಹಿತ್ಯದಲ್ಲಿ ಬಳಸಲಾಗಿದೆ. ಒಟ್ಟು ಎಷ್ಟು ಹೂಗಳನ್ನ ಬಳಸಲಾಗಿದೆ ಅಂತ ಕೇಳಿದ್ದೆ. ಬಹಳಷ್ಟು ಜನ ಉತ್ತರ ಕಳಿಸಿದ್ದೀರಾ, ಯಾರೆಲ್ಲ ಅಂತ ನೋಡೋಣ. ಈಗ ಸರಿಯಾದ ಉತ್ತರ ತುಂಬಾ ಜನ ಕಳಿಸಿದಿರಿ, ಅದರಲ್ಲಿ ಸರಿಯಾದ ಉತ್ತರ ಯಾರ್ದು ಅಂತ ನೋಡೋಣ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹಾಗೆ ಬಿಂದು ಪ್ರಕಾಶ್ ಇವ್ರ ಉತ್ತರ ಸರಿಯಾಗಿದೆ. ನೇತ್ರ ಕೆಂಗೇರಿಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಉಮೇಶ್ ನಾರಾಯಣ್ ಸ್ವಾಮಿ ದೊಮ್ಮಲೂರು ಇವ್ರ ಉತ್ತರ ಕೂಡ ಸರಿಯಾಗಿದೆ. ಸ್ವರೂಪ್ ಲೋಕೇಶ್ ಕುಣಿಗಲ್ ನಿಮ್ಮ ಉತ್ತರ ಸರಿಯಾಗಿದೆ. ಹರೀಶ್ ಮಲ್ಲೇಶ್ವರಮಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ. ರಾಧಾ ಹಿರಿಯಣ್ಣ ನಾಗಮಂಗಲ, ಎಸ್ ಎಂ ಶೋಭಾ ಹಾಸನದಿಂದ, ಶಾಂತಿನಿ ಹಾಸನದಿಂದ, ಅನುಪಮಾ ಕುಮಾರ ಪಾಟೀಲ ಬೇಗೂರು, ಶರತ್ ಹಾಗೂ ಪದ್ಮಜಾ ಭಿಡೆ ಹಂಪಿ ಬೆಂಗಳೂರಿನಿಂದ ಇವ್ರ ಉತ್ತರ ಕೂಡ ಸರಿಯಾಗಿದೆ. ರಾಣಿ ಹಳೇಬೀಡು, ಯತೀಶ್ ಎನ್ ಚಾಮರಾಜನಗರ್, ಹಾಗೆ ಕೃಷ್ಣಾರೆಡ್ಡಿ ಟೀಚರ್ ಗೌರಿ ಬಿದ್ನೂರು ಇವ್ರ ಉತ್ತರ ಕೂಡ ಸರಿಯಾಗಿದೆ. ಪುಷ್ಪ ಪ್ರಶಾಂತ್ ದಾವಣಗೆರೆ ಹಾಗೂ ಮತ್ತಾರಿದು ಅನಸೂಯಾಮೂರ್ತಿ ಮತ್ತಿಕೆರೆಯಿಂದ ಎನ್ ಜಿ ಬಸವರಾಜ್ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಮಹೇಶ್ ಹೊಸೂರು, ರಾಘವೇಂದ್ರ ಕುಂದಾಪುರ, ಹಾಗೆ ಸುದರ್ಶನ್ ರಾಜಗೋಪಾಲ್ ನಗರದಿಂದ ಇಷ್ಟು ಜನರ ಉತ್ತರ ಸರಿಯಾಗಿದೆ. ಇಷ್ಟರ ನಂತರ ಬಂದಿರೋ ಉತ್ತರಗಳನ್ನು ನಾನು ಪರಿಗಣಿಸೋದಿಲ್ಲ. ಎಲ್ಲರ ಹೆಸರನ್ನು ಸರಿಯಾಗಿ ಉತ್ತರ ಕಳಿಸಿದ ಎಲ್ಲರ ಹೆಸರನ್ನು ಹೇಳಿದ್ದೀನಿ. ಮರೆತು ಎಲ್ಲಾದರೂ ಒಂದೇನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಯಾರ್ಯಾರ ಹೆಸರು ಹೇಳಿಲ್ಲ ಅವರು ನಿಮ್ಮ ಉತ್ತರ ತಪ್ಪು ಅಂತ ತಿಳ್ಕೋಬೇಕು. ಸರಿಯಾದ ಉತ್ತರ 10. 10 ಹೂಗಳ ಹೆಸರನ್ನು ಬಳಸಲಾಗಿದೆ. ಯಾವ್ಯಾವುದು ಅಂತ ಕೇಳಿಸ್ಕೊಳ್ಳಿ. ಮಲ್ಲಿಗೆ, ಕೆಂಡ ಸಂಪಿಗೆ, ಪಾರಿಜಾತ, ಕೇದಿಗೆ, ಕನಕಾಂಬರ, ನಂದಬಟ್ಟಲು, ಸೇವಂತಿಗೆ, ದಾಸವಾಳ, ಕಣಗಿಲೆ, ಸುರಗಿ. ಅಲ್ಲಿ ನೆನಪೆ ನಿತ್ಯ ಮಲ್ಲಿಗೆ ಅನ್ನೋದು 2-3 ಸಲ ಬಂದಿದೆ. ಸೊ ಅದನ್ನೂ ಕೌಂಟ್ ಮಾಡಿ ನೀವು ತಗೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಮೊದಲೇ ಹೇಳಿದ್ದೆ, ರಿಪೀಟೆಡ್ ಹೆಸರನ್ನ ತಗೋಬೇಡಿ, ಒಂದೇ ಒಂದು ಹೆಸರನ್ನ ತಗೊಳ್ಳಿ ಅಂತ. ಆದರೂ ನೀವು ಕೇಳಿಸ್ಕೊಂಡು ಉತ್ತರ ಕಳಿಸೋಕೆ ಪ್ರಯತ್ನ ಪಟ್ಟಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಸರಿಯಾದ ಉತ್ತರವನ್ನು ಕಳಿಸಿದವರಿಗೆ ಅಭಿನಂದನೆಗಳು. ಹಾಗೇನೆ ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಲಾಕಪ್ ಡೆತ್ ಚಿತ್ರದಲ್ಲಿ ಹಾಸ್ಯ ನಟ ಡಿಂಗ್ರಿ ನಾಗರಾಜ್ ನಿರ್ವಹಿಸಿದ ಪಾತ್ರದ ಹೆಸರೇನು? ಲಾಕಪ್ ಡೆತ್ ಚಿತ್ರದಲ್ಲಿ ಹಾಸ್ಯ ನಟ ಮತ್ತು ಪೋಷಕ ನಟ ಇವರು ನಿರ್ವಹಿಸಿದ ಪಾತ್ರದ ಹೆಸರು ಬೇಕು ನನಗೆ. ಮತ್ತೆ ಡಿಂಗ್ರಿ ನಾಗರಾಜ್ ಅಂತ ಕಳಿಸ್ಬೇಡಿ, ಪಾತ್ರದ ಹೆಸರು. ಒಂದು ಪಾತ್ರಕ್ಕೊಂದು ಹೆಸರಿರುತ್ತೆ ಪರ್ಟಿಕ್ಯುಲರ್ ಆಗಿ, ಆ ಹೆಸರು ಯಾವುದು ಅಂತ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483099948309219209219 ಆಗಲೇ ಹೆಸರುಗಳು ಉತ್ತರಗಳು ಬರ್ತಾ ಇದೆ. ನಿಮಗಿರುವ ಕಾಲಾವಕಾಶ, ಒಂದು ಗೀತೆಯ ಸಮಯ ಸ್ಲಂ ಬಾಲ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ, ಡಿ ಸುಮನ ಕಿತ್ತೂರವರ ಸಾಹಿತ್ಯಕ್ಕೆ ಅರ್ಜುನ್ ಅವರ ಸಂಗೀತವಿದೆ.

ಶುಕ್ರವಾರದ ವಿಶೇಷ ಗೇಮ್ ಶೋ ಸ್ಯಾಂಡಲ್ವುಡ್ ಸಿನಿ ಕ್ವಿಜ್ ಕನ್ನಡ ಚಿತ್ರರಂಗದ ಬಗ್ಗೆ ರಸಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಪ್ರಶ್ನೆಯನ್ನ ಕೇಳಿದ್ದೆ, ಲಾಕಪ್ ಡೆತ್ ಚಿತ್ರದಲ್ಲಿ ಹಾಸ್ಯ ನಟ ಡಿಂಗ್ರಿ ನಾಗರಾಜ್ ನಿರ್ವಹಿಸಿದ ಪಾತ್ರದ ಹೆಸರೇನು ಅಂತ ವಿಭಿನ್ನವಾದ ಉತ್ತರಗಳು ಬಂದಿದೆ. ಸರಿಯಾದ ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಬಿಂದು ಪ್ರಕಾಶ್ ಲೀಲಾ ಬೇಗೂರ್ನಿಂದ, ಹಾಗೆ ಜಗದಾಂಬಿಕಾ ಹಂಸವೇಣಿ ನೇತ್ರ ಕೆಂಗೇರಿಯಿಂದ, ಶರತ್ ಹಾಗೂ ಪದ್ಮಜಾ ಬಿಡೆ ಬೆಂಗಳೂರಿನಿಂದ, ಹನುಮಂತಪ್ಪ ಮಡಿವಾಳರ್ ಸುಮಾ ಚಿಕ್ಕಮಗಳೂರಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಕೌಸಲ್ಯ ಬನಶಂಕರಿಯಿಂದ, ಕುಮಾರ ಪಾರ್ಕಿಂದ ಅನುಪಮ್ಮ, ಇವರ ಉತ್ತರ ಸರಿಯಾಗಿದೆ. ಹಾಗೆ ಸುಜಾತ ಆರ್ ಗಣೇಶ್ ರಾಜಾಜಿ ನಗರದಿಂದ, ಎಸ್ ಎಂ ಶೋಭಾ ಹಾಸನ್, ಶಿವಶಂಕರ್ ವೇದವತಿ ಆನೇಕಲ್ನಿಂದ, ನುಂಕಪ್ಪ ಕಾಂಬಳೆ ಮೊಣಕಾಲ್ನೂರಿಂದ, ಇವರ ಉತ್ತರ ತಪ್ಪಾಗಿದೆ. ಹಾಗೆ ಉಮೇಶ್ ನಾರಾಯಣ ಸ್ವಾಮಿ ದೊಂಬಲೂರು, ಇವರ ಉತ್ತರ ಸರಿಯಾಗಿದೆ. ಪೂರ್ಣಿಮಾ ಮೇಸ್ತ್ರಿ, ಮಹೇಶ್ ಹೊಸೂರು, ಮಾಧವಿ ಪ್ರಸಾದ್, ದೇವಿ ಸಿಂಗ್, ಸರೋಜಾ ಸಿಂಗ್, ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಯತೀಶನ್ ಚಾಮರಾಜ್ ನಗರದಿಂದ, ವಿ ಲೀಲಾ ಶಿವಮೊಗ್ಗ, ಹಾಗೇನೆ ಎ ಹರಿಹರನ್ ವಿಜ್ಞಾನ ನಗರದಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಇವರ ಉತ್ತರ ಕೂಡ ಸರಿಯಾಗಿದೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಹಾಗೆ ಧನಲಕ್ಷ್ಮಿ ಯೋಗೇಶ್ ಭದ್ರಾವತಿಯಿಂದ, ಕೃಷ್ಣಾರೆಡ್ಡಿ ಗೌರಿಬಿದನೂರಿನಿಂದ, ಮತ್ತೊಮ್ಮೆ ಪ್ರಶ್ನೆ ಕೇಳಿ ಅಂತ ಕೆಲವೊಬ್ಬರು ಕಳಿಸಿದ್ದಾರೆ, ಆಗಲೇ ಉತ್ತರ ಹೇಳುವ ಸಮಯ ಬಂದಾಗಿದೆ. ಹಾಗೆಯೇ ರಘುನಾರಾಯಣ್ ಬೆಂಗಳೂರಿನಿಂದ, ಸ್ವರೂಪ್ ಲೋಕೇಶ್ ಕುಣಿಗಲ್ ನಂದಕಿಶೋರ್ ಬಸವನಗುಡಿ ಬೆಂಗಳೂರಿನಿಂದ, ಹಾಗೆ ರಾಣಿ ಹಳೆಬೀಡು, ನಿಮ್ಮ ಉತ್ತರ ವಿಭಿನ್ನವಾಗಿದೆ, ಮತ್ತೊಂಥರ ಮಜವಾಗಿದೆ ನಿಮ್ಮ ಉತ್ತರ, ಬಟ್ ನಿಮ್ಮ ಉತ್ತರ ತಪ್ಪು. ಡಾಕ್ಟರ್ ಅನಂತಕುಮಾರ್ ಅರಸು, ಇವರ ಉತ್ತರ ಸರಿಯಾಗಿದೆ. ಹಾಗೇನೆ ರೇಣು ಹರೀಶ್ ಚಿತ್ರದುರ್ಗದಿಂದ, ಡಿ ಎಸ್ ರಾಜಣ್ಣ ರತ್ವಿಕ್ ಬೆಂಗಳೂರು, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಇಳಕಲ್ ತಾಲೂಕು ಕಂದಗಲ್ ಗ್ರಾಮದಿಂದ ಶ್ಯಾಮಮೂರ್ತಿ, ಇವರ ಉತ್ತರ ಸರಿಯಾಗಿದೆ, ಬಟ್ ಅವರು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಅಲ್ಲಿ ಇಲ್ಲಿ ಮಾಡಿದ್ದಾರೆ. ಹಾಗೆ ಯಾರಿದು, ವಿದ್ಯಾ ಶಿವಾನಂದ್ ಹಾವೇರಿಯಿಂದ, ಶಾಂತಿನಿ ಹಾಸನದಿಂದ, ಹಾಂ ಉತ್ತರ ಸರಿಯಾಗಿದೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ನಂದೀಶ್ ಅವರು ಮಂತ್ರಿ ಪಿ ಎ ಚಿಕ್ ಅಂತ ಕಳಿಸಿದ್ದಾರೆ, ಬಟ್ ಅವ್ರಿಗೊಂದು ಪರ್ಟಿಕ್ಯುಲರ್ ಹೆಸರಿದೆ, ಅದು ಯಾವ ಹೆಸರು ಅಂತ ನೀವು ಬರೆದು ಕಳಿಸಿಲ್ಲ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಅಭಿನಂದನೆಗಳನ್ನು ಹೇಳ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಲಾಕಪ್ ಡೆತ್ ಚಿತ್ರದಲ್ಲಿ ಹಾಸ್ಯ ನಟ ಅಥವಾ ಪೋಷಕ ನಟ ಡಿಂಗ್ರಿ ನಾಗರಾಜ್ ಅವರು ನಿರ್ವಹಿಸಿದ ಪಾತ್ರದ ಹೆಸರು ಜಾಗಟೆ. ಒಂಥರ ವಿಭಿನ್ನವಾಗಿದೆ ಅಲ್ವಾ ಹೆಸರು, ಜಾಗಟೆ ಅಂತ. ಈ ಚಿತ್ರದ ವಿವರಣೆ ಬಗ್ಗೆ

ಹೇಳೋದಾದ್ರೆ ಚಿತ್ರದ ತಾರಾ ಬಳಗದಲ್ಲಿ ದೇವರಾಜ್, ನಿರೋಷಾ, ಸಾಯಿ ಕುಮಾರ್, ಶೋಭರಾಜ್, ವಜ್ರಮುನಿ ಹಾಗೇನೆ ಟೆನ್ನಿಸ್ ಕೃಷ್ಣ ಮುಂತಾದವರು ಅಭಿನಯಿಸಿದ್ರು. ಓಂ ಪ್ರಕಾಶ್ ರಾವ್ ಅವರು ಚಿತ್ರದ ನಿರ್ದೇಶನವನ್ನ ಮಾಡಿದ್ರು. ಹಾಗೆ ರಾಮು ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ಮೂಡಿ ಬಂದಿತ್ತು. ಚಿತ್ರದ ಸಾಹಸ ನಿರ್ದೇಶನ ಅಂದ್ರೆ ಸಾಹಸಕ್ಕೆ ಚಿತ್ರ ತುಂಬಾ ಹೆಸರುವಾಸಿಯಾಗಿತ್ತು 1990ರ ದಶಕದಲ್ಲಿ ಅಂತ ಹೇಳ್ಬೋದು. ಥ್ರಿಲ್ಲರ್ ಮಂಜು ಅವರು ಚಿತ್ರದ ಸಾಹಸ ನಿರ್ದೇಶನವನ್ನ ಮಾಡಿದ್ರು. ಹಾಗೆ ಹಂಸಲೇಖ ಅವರು ಚಿತ್ರಕ್ಕೆ ಸಾಹಿತ್ಯ ಮತ್ತು ಸಂಗೀತವನ್ನ ಒದಗಿಸಿದ್ರು. ಆ ಕಾಲದಲ್ಲೇ ಸುಮಾರು 1 ಕೋಟಿಗೂ ಹೆಚ್ಚು ಬಜೆಟ್ನಲ್ಲಿ ನಿರ್ಮಾಣವಾದ ಮೊದಲ ಕನ್ನಡ ಸಿನಿಮಾಗಳಲ್ಲಿ ಒಂದಾಗಿದ್ದು ಸಾಹಸ ದೃಶ್ಯಗಳಿಗೆ ಹೆಸರುವಾಸಿಯಾಯಿತು. ಈ ಚಿತ್ರದ ಸಾಹಸ ಸಂಯೋಜನೆಗಾಗಿ ಥ್ರಿಲ್ಲರ್ ಮಂಜು ಅವರಿಗೆ ಹಾಗೂ ಸಂಕಲನಕ್ಕಾಗಿ ಆರ್ ಜನಾರ್ದನ್ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ದೇವರಾಜ್ ಅವರ ಆಕ್ಷನ್ ಹೀರೋ ವೃತ್ತಿ ಜೀವನಕ್ಕೆ ಈ ಸಿನಿಮಾ ಒಂದು ದೊಡ್ಡ ಮೈಲಿಗಲ್ಲಾಯಿತು. ಮತ್ತೊಮ್ಮೆ ನಮ್ಮ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ ಬಂದಿದೆ. ಮುಂದಿನ ಪ್ರಶ್ನೆ ಹೀಗಿದೆ. 2003ರಲ್ಲಿ ತೆರೆ ಕಂಡಂತಹ ಸಿಂಗಾರವ್ವ ಚಿತ್ರವು ಯಾವ ಸಾಹಿತಿಯ ಕಾದಂಬರಿ ಆಧಾರಿತ ಚಿತ್ರವಾಗಿದೆ? ಸಿಂಗಾರವ್ವ ಚಿತ್ರ ಯಾವ ಸಾಹಿತಿಯ ಅಂದರೆ ಯಾರು ಬರೆದಿದ್ದು ಈ ಕಾದಂಬರಿಯನ್ನು ಚಿತ್ರವನ್ನಾಗಿ ಮಾಡಿದ್ದಾರೆ, ಕಾದಂಬರಿಯ ರಚನೆಕಾರರು ಯಾರು? ಸಿಂಗಾರವ್ವ ಒಂದು ಗೀತೆಯ ಸಮಯ ನಿಮಗಿದೆ. ಲಾಕಪ್ ಡೆತ್ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ವಿವಿಧ ಭಾರತಿ ಕನ್ನಡ 102.9 FM ಕೇಳ್ತಾ ಸಾಕ್ತಾ ಇದ್ದೀವಿ. ಸ್ಯಾಂಡಲ್ವುಡ್ ಸಿನಿ ಕ್ವಿಜ್ ಅಲ್ಲಿ ಈಗ ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಮೊದಲಿಗೆ ಪ್ರಶ್ನೆ ಏನಾಗಿತ್ತು ಅಂತ ಅಂದರೆ 2003 ತೆರೆ ಕಂಡಂತಹ ಸಿಂಗಾರವ್ವ ಚಿತ್ರದ ಕಾದಂಬರಿಯ ಕರ್ತೃ ಯಾರು, ಕಾದಂಬರಿಯನ್ನು ಬರೆದವರು ಯಾರು ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಲೀಲಾ ಬೇಗೂರ್ನಿಂದ, ಹಾಗೆ ಲಾಂಡ್ರಿ ಮೂರ್ತಿ ಇವರ ಉತ್ತರ ಕೂಡ ಸರಿಯಾಗಿದೆ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹಾಗೆ ಮಹಾದೇವಿ ಚಂದ್ರಕುಮಾರ್ ವಡಿಗೇನ ಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ, ವರಲಕ್ಷ್ಮಿ ಪೀಣ್ಯ ಹಾಗೆ ಸುಧಾಮೂರ್ತಿ ಕೆ ಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರೇಖಾ ಯಲಹಂಕ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹನುಮಂತಪ್ಪ ಮಡಿವಾಳ್ ಅನುಪಮ ಕುಮಾರ ಪಾರ್ಕಿಂದ, ಪದ್ಮಜ ಶರತ್ ಬಿಡೆ ಹಂಪಿನಗರ ಅನುಷಾ, ಹಾಗೇನೇ ಯಾರಿದು ತಾರಾ ಎನ್ ಆರ್ ಇವರು ಉತ್ತರ ಕೂಡ ಸರಿಯಾಗಿದೆ, ಸುದರ್ಶನ್ ರಾಜಗೋಪಾಲ ನಗರದಿಂದ, ಲಲಿತಾ ಪದ್ಮಾ ವೆಂಕಟೇಶ್ ಫ್ರಾಮ್ ಸುಬ್ರಹ್ಮಣ್ಯ ನಗರದಿಂದ, ಕೌಸಲ್ಯ ಬನಶಂಕರಿಯಿಂದ, ಸುಜಾತ ಆರ್ ಗಣೇಶ್, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಬಿ ಕಾಲನಿ ಹರಿಹರದಿಂದ, ಶಾಂತಿನಿ ಹಾಸನದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಇವರು ಉತ್ತರ ಕೂಡ ಸರಿಯಾಗಿದೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಎಸ್ ಎಂ ಶೋಭಾ ಹಾಸನ್ ಇವರು ಉತ್ತರ ಕೂಡ ಸರಿಯಾಗಿದೆ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಶಿವಶಂಕರ್ ವೇದವತಿ ಆನೇಕಲ್ನಿಂದ, ಮಲ್ಲೇಶ್ವರಂದಿಂದ ಹರೀಶ್ ಇವರು ಉತ್ತರ ಕೂಡ ಸರಿಯಾಗಿದೆ. ಯಾರಿದು ಹಾಗೆ ಸುಮಾ ಚಿಕ್ಕಮಂಗ್ಳೂರಿನಿಂದ, ಗಗನ್ ರಾಜ್ಕುಮಾರ್ ಮಾರಿ ಕಣಿವೆಯಿಂದ, ಮಾಧವಿ ಪ್ರಸಾದ್ ಹಾಗೆ ಯತೀಶ್ ಎನ್ ಚಾಮರಾಜ್ ನಗರದಿಂದ, ಪವಿತ್ರ ನೀಲಕಂಠ ಕೊಡಿಗೇನಹಳ್ಳಿಯಿಂದ, ಮತ್ತು ಅರವಿಂದ್ ಹೊಂಬಾಳ್ ಇವರು ಉತ್ತರ ಕೂಡ ಸರಿಯಾಗಿದೆ, ದೇವಿ ಸಿಂಗ್ ಸರೋಜಾ ಸಿಂಗ್ ಹಾಗೆ ನಂದೀಶ್ ಟೇಲರ್ ಚಿಕ್ಕಪೇಟೆಯಿಂದ, ರಾಘವೇಂದ್ರ ಕುಂದಾಪುರದಿಂದ, ಮಹೇಶ್ ಹೊಸೂರ್ ಹಾಗೆ ಉಮೇಶ್ ನಾರಾಯಣ ಸ್ವಾಮಿ ದೊಮ್ಲೂರಿನಿಂದ, ಪದ್ಮಶ್ರೀ ಕುಟುಂಬದವರು, ಸಂಜಯ್ ಹುದ್ದಾರ್ ಬೆಳಗಾವಿಯಿಂದ, ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಇವರು ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಮಂಜು ಕೆ ತಾವರ್ಗೆರಾದಿಂದ, ಎಚ್ ಕುಮಾರ್ ಜೋಗಿ ಹಳ್ಳಿಯಿಂದ, ಹಾಗೆ ಸುಮಿತ್ರಾ ಮೂರ್ತಿ ಮಲ್ಲೇಶ್ವರಂಯಿಂದ, ಕೃಷ್ಣಾರೆಡ್ಡಿ ಗೌರಿಬಿದನೂರು ಮಂಡ್ಯದ, ಕಾವೇರಿ ನಗರದಿಂದ ರಾಘವೇಂದ್ರ MS ಹಾಗೂ ಪ್ರಜ್ವಲ್ MR ಇವರ ಉತ್ತರ ಕೂಡ ಸರಿಯಾಗಿದೆ, ಪೂರ್ಣಿಮಾ ಮೇಸ್ತ್ರಿ ಹಾಗೇನೆ ಕೃಷ್ಣಮೂರ್ತಿ ವಿ ನಾರಾಯಣಪ್ಪ, ರಾಧಾ ಹೊಸೂರ್ ತಮಿಳ್ನಾಡಿನಿಂದ, ಭಾಸ್ಕರ್ ಬಾಬು ವಡಿಗೇನಹಳ್ಳಿಯಿಂದ, ಹಾಗೆ ಹಿರಿಯಣ್ಣ ನಾಗಮಂಗಲ ಇವರ ಉತ್ತರ ಕೂಡ ಸರಿಯಾಗಿದೆ, NR ಕೃಷ್ಣಮೂರ್ತಿ ಅರಸಿಕೆರೆಯಿಂದ, ಹಾಗೆ ವಿ ಲೀಲಾ ಇವರ ಉತ್ತರ ಕೂಡ ಸರಿಯಾಗಿದೆ, ಧಾರವಾಡದಿಂದ ಮಂಜುಶ್ರೀ ನಾಗರಾಜ ರೆಡ್ಡಿ, ರಾಮತೀರ್ಥ ಹರಿಹರದಿಂದ, ಹಾಗೆ ಕಲಬುರಗಿಯಿಂದ ಧರ್ಮಣ್ಣ ದಂಚಿ ಇವರ ಉತ್ತರ ಕೂಡ ಸರಿಯಾಗಿದೆ, ಅನಸೂಯಾಮೂರ್ತಿ ಮತ್ತಿಕೆರೆಯಿಂದ, ರೇಣು ಹರೀಶ್ ಚಿತ್ರದುರ್ಗ, ಹಾಗೇನೆ ವೆಂಕಟೇಶ್ ನಾಯ್ಕ್ ಇವರ ಉತ್ತರ ಕೂಡ ಸರಿಯಾಗಿದೆ, ಯೋಗೇಶ್ ಭದ್ರಾವತಿಯಿಂದ, ರಾಯಚೂರು ಜಿಲ್ಲೆ ಪಂದ್ಯಾಣದಿಂದ ಯಲ್ಲಪ್ಪ ಯಾದವ್, ಹಾಗೆ ಯಾರಿದು ವಿದ್ಯಾಶಿವಾನಂದ್ ಮೂರು ಸಂದೇಶ ಕಳಿಸಿದ್ದಾರೆ, ಒಂದೇ ಸಂದೇಶದಲ್ಲಿ ಇರಲಿ, ನಿಮ್ಮ ಹೆಸರು ಅಂದಿದ್ದೆ, ನಿಮ್ಮ ಹೆಸರು ಮಿಸ್ ಆಗುತ್ತೆ, ಹೀಗೆ ಮೂರು ಸಂದೇಶ ಕಳಿಸಿದ್ರೆ ಒಂದೇ ಸಂದೇಶದಲ್ಲಿ ದಯವಿಟ್ಟು ನಿಮ್ಮ ಉತ್ತರವನ್ನು ಕಳಿಸಿ. ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ, GS ಚಂದನ, ಹಾಗೆ ಉಮೇಶ್ ಸಿರಿಗೆರೆಯಿಂದ, ಇಷ್ಟು ಜನರ ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಸಿಂಗಾರವ್ವ ಚಿತ್ರದ ಕಾದಂಬರಿಯ ಕರ್ತೃ ಚಂದ್ರಶೇಖರ್ ಕಂಬಾರವರು. ಹೌದು, ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಸಿಂಗಾರವ್ವ ಮತ್ತು ಅರಮನೆಯನ್ನು ಅವರು ಬರೆದಂತಹ ಕಾದಂಬರಿ ಆಧರಿಸಿದ ಒಂದು ಕೃತಿಯನ್ನು ಪ್ರಸಿದ್ಧ ಕನ್ನಡ ಚಲನಚಿತ್ರವನ್ನಾಗಿ ಮಾಡಿದ್ದಾರೆ. ಈ ಚಿತ್ರವನ್ನು TS ನಾಗಾಭರಣ ಅವರು ನಿರ್ದೇಶಿಸಿದ್ದು, ಪ್ರೇಮ ಅವಿನಾಶ್ ಶಿವಧ್ವಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು.

ಗೋಪಾಲ್ ವಾಜಪೇಯಿ ಅವರ ಸಾಹಿತ್ಯ ಈ ಚಿತ್ರಕ್ಕಿದ್ದು ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಕನ್ನಡ ಸಿನಿ ಕ್ವಿಜ್ ಸ್ಯಾಂಡಲ್ವುಡ್ ಕ್ವಿಜ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಹೀಗಿದೆ. 1994 ತೆರೆ ಕಂಡಂತಹ ಮಕ್ಕಳ ಸಾಕ್ಷಿ ಚಿತ್ರದ ನಿರ್ದೇಶಕರು ಯಾರು? 1994 ತೆರೆ ಕಂಡಂತಹ ಮಕ್ಕಳ ಸಾಕ್ಷಿ ಚಿತ್ರದ ನಿರ್ದೇಶಕರು ಯಾರು? ಉತ್ತರವನ್ನ ಕಳಿಸಿ ವಾಟ್ಸಪ್ ಸಂಖ್ಯೆ 9408910294 ದಯವಿಟ್ಟು ನಿಮ್ಮ ಉತ್ತರವನ್ನ ಒಂದೇ ಒಂದು ಸಂದೇಶದಲ್ಲಿ ಕಳಿಸಿ. ನಿಮ್ಮ ಹೆಸರು, ಉತ್ತರ ಹಾಗೂ ಊರು ಹೀಗೆ ಕಳಿಸಬಹುದು ನೀವು. ಫಸ್ಟ್ ಒಂದ್ ಸಂದೇಶದಲ್ಲಿ ಹೆಸರು, ಎರಡನೇ ಸಂದೇಶದಲ್ಲಿ ಊರು, ಮೂರನೇ ಸಂದೇಶದಲ್ಲಿ ನಿಮ್ ಉತ್ತರವನ್ನ ಕಳಿಸಿದ್ರೆ ಆಮೇಲೆ ನಮ್ಮ ಉತ್ತರ ಮಿಸ್ ಆಯ್ತು ಅಂದ್ರೆ ಅದು ಪರಿಗಣನೆಗೆ ತೆಗೆದುಕೊಳ್ಳಕ್ ಆಗೋದಿಲ್ಲ. ದಯವಿಟ್ಟು ಒಂದೇ ಉತ್ತರದಲ್ಲಿ ನಿಮ್ಮ ಒಂದೇ ಸಂದೇಶದಲ್ಲಿ ನಿಮ್ಮ ಉತ್ತರವನ್ನ ಬರೆದು ಕಳಿಸಿ. ಗೀತೆ ಮೂಡಿ ಬರ್ತಾ ಇದೆ ಸಿಂಗಾರವ್ವ ಚಿತ್ರದಿಂದ. ಸಿ ಅಶ್ವಥ್ ಅವರ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೋಪಾಲ್ ವಾಜಪೇಯಿ ಅವರ ಸಾಹಿತ್ಯಕ್ಕೆ ಅಶ್ವಥ್ ಅವರದೇ ಸಂಗೀತ ಸಂಯೋಜನೆ ಇದೆ.

ಸ್ಯಾಂಡಲ್ವುಡ್ ಕ್ವಿಜ್ನಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾವು ಪ್ರಶ್ನೆಯನ್ನ ಕೇಳಿದ್ವಿ, 1994 ತೆರೆ ಕಂಡ ಮಕ್ಕಳ ಸಾಕ್ಷಿ ಚಿತ್ರದ ನಿರ್ದೇಶಕರು ಯಾರು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಲಾಂಡ್ರಿ ಮೂರ್ತಿ, ಹಾಗೆ ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ನೇತ್ರ ಕೆಂಗೇರಿಯಿಂದ ಬಿಂದು ಪ್ರಕಾಶ್, ಹಾಗೆ ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಲೀಲಾ ಬೇಗೂರ್ನಿಂದ ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ಕಬಾಡಿ ವೆಂಕಟೇಶ್ ಬಿನ್ನಿ ಪೇಟೆಯಿಂದ, ರೇಖಾ ಯಲಹಂಕ ಹನುಮಂತಪ್ಪ ಮಡಿವಾಳರ್, ಹಾಗೆ ತಪ್ಪುತ್ತರವನ್ನು ಕೊಟ್ಟಿದ್ದಾರೆ ಇಲ್ಲೊಬ್ಬ ಕೇಳುಗರು, ಹಾಗೆ ಉಮೇಶ್ ನಾರಾಯಣ ಸ್ವಾಮಿಯವರ ಉತ್ತರ ಕೂಡ ಸರಿಯಾಗಿದೆ. ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಕೌಸಲ್ಯ ಬನ್ನಶಂಕರಿಯಿಂದ, ಪದ್ಮಜ ಶರತ್ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಇವರ ಉತ್ತರ ಸರಿಯಾಗಿದೆ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿ ಪೇಟೆಯಿಂದ, ಹಾಗೆ ಅನುಷಾ ಅವ್ರ ಉತ್ತರ ಕೂಡ ಸರಿಯಾಗಿದೆ, ಕುಮಾರ ಪಾರ್ಕಿಂದ ಅನುಪಮಾ ಅವ್ರ ಉತ್ತರ ಸರಿಯಾಗಿದೆ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಸುಮಾ ಚಿಕ್ಕಮಗಳೂರಿನಿಂದ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಹಾಗೆ ಭಾಸ್ಕರ್ ಬಾಬು ಒಡಗಿನಹಳ್ಳಿಯಿಂದ, ಸುದರ್ಶನ್ ಗೋಪಾಲ್ ರಾಜಗೋಪಾಲ್ ನಗರದಿಂದ, ವರ ಲಕ್ಷ್ಮಿ ಪೀಣ್ಯ, ಸುಜಾತ ಆರ್ ಗಣೇಶ್ ಶಾಂತಿನಿ ಹಾಸನದಿಂದ, ಹಾಗೆ ಲಲಿತಾ ಪದ್ಮಾ ವೆಂಕಟೇಶ್ ಸುಬ್ರಹ್ಮಣ್ಯ ನಗರದಿಂದ, ಎಸ್ ಎಂ ಶೋಭಾ ಹಾಸನ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್ ಇವರ ಉತ್ತರ ಕೂಡ ಸರಿಯಾಗಿದೆ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಸ್ವರೂಪ್ ಲೋಕೇಶ್ ಕುಣಿಗಲ್ ಇವರ ಉತ್ತರ ಕೂಡ ಸರಿಯಾಗಿದೆ, ಕೃಷ್ಣಾರೆಡ್ಡಿ ಟೀಚರ್ ಗೌರಿ ಬಿದ್ನೂರಿನಿಂದ, ಮಾಧವಿ ಪ್ರಸಾದ್ ಬೆಂಗಳೂರಿನಿಂದ, ಹಾಗೇನೆ ಎನ್ನ ನಾರಾಯಣ್ಪುರ್ ಧಾರವಾಡದಿಂದ ಪೂರ್ಣಿಮಾ ಮೇಸ್ತ್ರಿ ಇವರ ಉತ್ತರ ಕೂಡ ಸರಿಯಾಗಿದೆ, ಯತೀಶ್ ಎನ್ ಚಾಮರಾಜನಗರ್ ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ರಾಣಿ ಹಳೆಬೀಡು, ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಇವರ ಉತ್ತರ ಕೂಡ ಸರಿಯಾಗಿದೆ, ವಿದ್ಯಾಶಿವಾನಂದ್ ಡಿ ಎಸ್ ರಾಜನ್ನ ಹೃತ್ವಿಕ್ ಹೊರಮಾವ್ನಿಂದ ಇವರ ಉತ್ತರ ಕೂಡ ಸರಿಯಾಗಿದೆ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಕಲಬುರಗಿ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ಹಾಗೆ ಧನ್ಪಾಲ್ ಸಕಲೇಶ್ಪುರದಿಂದ ರಾಘವೇಂದ್ರ ಕುಂದಾಪುರ ಪದ್ಮಶ್ರೀ ಕುಟುಂಬದವರು, ಅನಸೂಯ ಮೂರ್ತಿ ಮತ್ತಿಕೆರೆ, ನುಂಕಪ್ಪ ಕಾಂಬ್ಳೆ ಮೊಣಕಾಲ್ ಮೂರು, ಹಾಗೆ ಸುಮಿತ್ರಾ ಮಲ್ಲೇಶ್ವರಂಯಿಂದ ಸುಮಿತ್ರಾ ಮೂರ್ತಿ, ರೋಹಿಣಿ ತಾತ್ಗುಣಿಯಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆ, ಹಾಗೆ ವೆಂಕಟೇಶ್ ನಾಯ್ಕ್ ಕಡೂರಿನಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೇನೆ ಯಾರಿದು ಧಾರವಾಡದಿಂದ ಮಂಜುಶ್ರೀ ನಂದಕಿಶೋರ್ ಬಸವನಗುಡಿ ಬೆಂಗಳೂರಿನಿಂದ, ಯಾರಿದು ಯಶಸ್ವಿನಿ ಖುಷಿ ಇವರು ಉತ್ತರ ಕೂಡ ಸರಿಯಾಗಿದೆ, ವಿ ಲೀಲಾ ಶಿವಮೊಗ್ಗದಿಂದ, ಮಹೇಶ್ ಹೊಸೂರು ಸೋಮೇಶ್ವರ ಸೊಲ್ಲಾಪುರದಿಂದ, ಹಾಗೇನೆ ಉತ್ತರ ಬಂದಿದೆ ಇಳಕಲ್ ತಾಲೂಕು ಕಂದಗಲ್ ಗ್ರಾಮದಿಂದ ಶ್ಯಾಮ್ ಮೂರ್ತಿ ಇವ್ರ ಉತ್ತರ ಕೂಡ ಸರಿಯಾಗಿದೆ, ಲಿಂಗರಾಜು 7ನೇ ಮೈಲಿ ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಲಾಂಡ್ರಿ ಮೂರ್ತಿ ನನ್ನ ಹೆಸರು ಹೇಳಲಿಲ್ಲ ಅಂತಿದ್ದಾರೆ, ಬಟ್ ಅವ್ರ ಹೆಸರು ಮೊದಲೇ ಹೇಳಿದ್ದೀನಿ, ಅವ್ರು ಕೇಳಿಸ್ಕೊಳ್ಳಿಲ್ಲ ಅಂತ ಅನಿಸುತ್ತೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ 1994 ಬಿಡುಗಡೆಯಾದ ಮಕ್ಕಳ ಸಾಕ್ಷಿ ಚಿತ್ರದ ನಿರ್ದೇಶಕರು ಕಿಶೋರ್ ಸರ್ಜಾ ಅವರು, ನಿರ್ಮಾಪಕರು ಪಿ ಧನರಾಜ್, ಕಥೆಯನ್ನು ಪಣಿ ರಾಮಚಂದ್ರ ಅವರು ಬರೆದಿದ್ದರು, ಸಂಭಾಷಣೆಯನ್ನು ಬಿ ಎಲ್ ವೇಣು, ಹಾಗೆ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿತ್ತು, ತಾರಾ ಬಳಗದಲ್ಲಿ ಬೇಬಿ ಶಾಮಿಲಿ, ಮಾಸ್ಟರ್ ಆನಂದ್ ಡಾಲಿ ಮಿನ್ನಾಸ್, ಪುನೀತ್ ಇಸಾರ್, ಶ್ರೀನಿವಾಸ್ ಮೂರ್ತಿ, ಕೆ ಅಶ್ವ, ಸಿಲಿಕ್ಸ್ಮಿತಾ, ಮುಖ್ಯಮಂತ್ರಿ ಚಂದ್ರು ಮುಂತಾದವರು ಅಭಿನಯಿಸಿದರು. ಈ ಚಿತ್ರದಲ್ಲಿ ಬಾಲನಟರಾದ ಬೇಬಿ ಶಾಮಿಲಿ ಮತ್ತು ಮಾಸ್ಟರ್ ಆನಂದ್ ಅವರ ನಟನೆ ಪ್ರಮುಖ ಆಕರ್ಷಣೆಯಾಗಿತ್ತು. ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಸ್ಯಾಂಡಲ್ವುಡ್ ಸಿನಿ ಕ್ವಿಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಜೊತೆಯಾಗಿದ್ದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಮೂಡಿ ಬರ್ತಾ ಇದೆ ಎಸ್ ಪಿ ಸಾಂಗ್ಲಿಯಾನ ಚಿತ್ರದ ಗೀತೆ ನಿಮಗಾಗಿ ಕೆ ಜೆ ಯೇಸುದಾಸ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಸಮಯ ಆಗಿದೆ 1:59:44, 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಮೂಡಿಬರುವುದು.

0: 30,000 rural youths under Deen Dayal Upadhyay Grameen Kaushalya Yojana from next month. Foreign ministers of South Africa and Brazil condemn Pahalgam terror attack, reaffirm zero tolerance towards terrorism during IBSA Dialogue Forum meeting on the sidelines of UNGA. Heavy rain due to depression wreaks havoc in several parts of Odisha, Andhra Pradesh and Telangana. And with that, we end the midday news.
1: ಸಮಯ ಆಗಿದೆ 2:15. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ. ಈಗ ಕೇಳೋಣ ಕಾರ್ಯಕ್ರಮ ಸ್ಪಂದನ.
2: ಆತ್ಮೀಯ ಕೇಳುಗರೆ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ನಮಸ್ಕಾರ. ಇಲ್ಲಿ ಜೊತೆ ಯಾರಿದ್ದಾರೆ ನಮಸ್ಕಾರ ಹೇಳಕ್ಕೆ?
3: ನಮಸ್ತೆ, ನಾನು ಚಂದು ಬಾನುಲಿ ಬಂಧು.
2: ಚಂದು ಬಾನುಲಿ ಬಂಧು, ಎಲ್ಲಿಂದ ಬಂದದ್ದು?
3: ಅಯ್ಯೋ, ಬಂದಿದ್ದು ಎಲ್ಲಿಂದ ಅಂತ ಕೇಳ್ತಾ ಇದ್ದೀರಾ? ಬಂದೆ ಬಂದೆ ಬಂದೆ ಹೀಗೆ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಒಬ್ರು ಈ ಅಡ್ರೆಸ್ಗೆ ಹೇಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಪ್ರತಿಯೊಂದು ಬಿಡಿಸಿ ಯಾವ ಬಿಲ್ಡಿಂಗು, ಯಾವ ರಸ್ತೆ, ಅಲ್ಲಿ ಏನ್ ಮರ ಇದೆ, ಹೋಟೆಲ್ ಇದೆ, ಅಂಗಡಿ ಇದೆ, ಅದನ್ನೆಲ್ಲ ಹೇಳ್ತಾ ಹೇಳ್ತಾ ಹೇಳ್ತಾ ಇಷ್ಟ ಹೊತ್ತಾಯ್ತು.
2: ಇಷ್ಟೆಲ್ಲ ಹೇಳೋದು ಯಾಕೆ? ಇವಾಗಂತೂ ಗೂಗಲ್ ಅಲ್ಲಿ ಮ್ಯಾಪ್ ಹಾಕೊಂಡು ಟಕ್ ಅಂತ ಲಿಂಕ್ ಒತ್ತಿದ್ರೆ ಅಲ್ಲಿಗೆ ಕರ್ಕೊಂಡು ಹೊರಟೋಗುತ್ತಲ್ಲಪ್ಪ.
3: ಕರ್ಕೊಂಡು ಹೋಗುತ್ತೆ ನಿಜ, ಆದ್ರೆ ಎಲ್ಲರೂ ಗೂಗಲ್ನ ನಂಬೋದಿಲ್ಲ. ಮತ್ತೆ ಕೆಲವ್ರಿಗೆ ಗೂಗಲ್ ವಿಷಯ ಅರ್ಥ ಆಗಲ್ಲ, ಅದು ಆ ಕಡೆ ಈ ಕಡೆ ನಾಲ್ಕೂ ದಿಕ್ಕಿನಲ್ಲೂ ತೋರಿಸುತ್ತಲ್ವಾ, ಹಂಗಾಗಿ ಗೊಂದಲ ಆಗುತ್ತೆ ಕೆಲವರಿಗೆ. ಅದಕ್ಕೆ ಅವ್ರು ಯಾವುದಕ್ಕೂ ಇರಲಿ ಅಂತ ಒಂದಿಬ್ರು ಮೂರು ಜನ ಕೇಳ್ತಾರೆ ಅಂತ ನನ್ಗನ್ಸುತ್ತೆ.
2: ಹೌದು, ಈಗ ಈ ಗೂಗಲ್ ಮ್ಯಾಪ್ನ ನೋಡಿಕೊಂಡು ಒಂದ್ಸರಿ ಇತ್ತೀಚೆಗೆ, ಯಾವಾಗಲೂ ಒಂದು ವರ್ಷದ ಕೆಳಗೆ ಅನ್ಸುತ್ತೆ, ಯಾರೋ ಹುಡುಗರು ನೇರವಾಗಿ ಹಾಗೇ ಹೋಗಿ ಯಾವುದೋ ನದಿಗೆ ಬಿದ್ದು ಪ್ರಾಣ ಕಳ್ಕೊಂಡು ಇಷ್ಟೆಲ್ಲ ಆಯ್ತಲ್ಲ. ಅಂದರೆ ಈ ನಂಬಬಾರದು ಅಂತ ಅಲ್ಲ, ಟೆಕ್ನಾಲಜಿ ಇದೆ, ನಾವು ಅದನ್ನು ನಂಬಬೇಕು, ಅದರ ಸಹಕಾರ ತಗೋಬೇಕು, ಅದರ ಜೊತೆಗೆ ಇರಬೇಕು, ಎಲ್ಲ ಹೌದು. ಆದರೆ ಜೊತೆಗೆ ಎಲ್ಲ ಅಕ್ಕಪಕ್ಕದವ್ರನ್ನ ಕೇಳೋದು, ಇದು ಹಿಂಗೆ ಹೋದರೆ ಇದೇ ಸಿಗುತ್ತಾ, ಇಲ್ಲಿ ಅದಿದೆಯಾ, ಎಡಕ್ಕೆ ಹೋದರೆ ಏನು, ಬಲಕ್ಕೆ ಹೋದರೆ ಏನು, ವೃತ್ತ ಅಂದರೆ ಏನು, ಇವೆಲ್ಲ ನಾವು ಒಂಚೂರು ಅರ್ಥ ಮಾಡಿಕೊಂಡ್ರೆ, ಅದರಲ್ಲೂ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಯಾವುದಾದ್ರೂ ಒಂದು ಅಡ್ರೆಸ್ ಹುಡುಕೋದು ಅಂದರೆ ಭಾಳ ಭಾಳ ಭಾಳ ಕಷ್ಟ. ಏನಂತೀಯ?
3: ನಿಜ, ಅದು ನದಿಗೆ ಬಿದ್ದಿದ್ದೂ ನಾವು ಗಮನಿಸಿದ್ದೀವಿ, ಯಾರೋ ಕಾಡಲ್ಲಿ ಹೋಗಿ ತಪ್ಪಿಸ್ಕೊಂಡಿದ್ದು. ಯಾಕಂದರೆ ಪೆಟ್ರೋಲ್ ಖಾಲಿ ಆಗ್ತಾ ಹೋಗುತ್ತೆ, ನಾವು ದೂರ ಹೋದಷ್ಟು ವಾಪಸ್ ಬರೋದು, ಅದೇ ಮರ ಕಾಡುಗಳಲ್ಲಿ ಮರಗಳೆಲ್ಲ ಒಂದೇ ಥರ ಇದ್ದಾಗ ಎಲ್ಲಿ ಹೋದ್ವಿ, ಎಲ್ಲಿ ವಾಪಸ್ ಬಂದ್ವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ.
2: ಆಮೇಲೆ ಇದ್ದಕ್ಕಿದ್ದಂಗೆ ಸಿಗ್ನಲ್ ಆಫ್ ಆಗಿಬಿಡಬಹುದು,
3: ಮೊಬೈಲ್ ನಮಗೆ ಚಾರ್ಜ್ ಇಲ್ಲದೆ ಹೋಗ್ಬೋದು, ನೆಟ್ವರ್ಕ್ ಸಿಗದೆ ಹೋಗಬಹುದು. ಹಾಗಾಗಿ ನಾವು ಬರೀ ಗೂಗಲ್ ಮೇಲೆ ನಂಬಿಕೊಂಡು ಗೂಗಲ್ನಲ್ಲೇ ಸರ್ಚ್ ಮಾಡಿಕೊಂಡು ಹೋಗ್ತೀವಿ ಅನ್ನೋದು ಒಂದು ರೀತಿ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತೆ.
2: ಅಂದರೆ ನಾವು ಎಲ್ಲಿದ್ದೀವಿ, ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಇದು ಯಾವ ಊರು, ನಮಗೆ ಯಾವ ಏರಿಯಾದಲ್ಲಿ ನಾವಿದ್ದೀವಿ, ಯಾವುದಾದ್ರೂ ನಗರ ಪ್ರದೇಶಗಳಾದರೆ, ಇವೆಲ್ಲ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋದರೆ ಬಹುಶಃ ನಮಗೆ ಇನ್ನೊಂದ್ಸರಿ ಆ ಜಾಗಕ್ಕೆ ಬಂದರೂ ಕೂಡ ನಮಗಲ್ಲಿ ನಾವು ಯಾವುದೇ ಯಾರದೇ ಸಹಾಯ ಇಲ್ಲದೆ ಹೋಗೋದಕ್ಕೆ ಸಾಧ್ಯ ಆಗಬಹುದೋ ಏನೋ.
3: ಹೌದು, ಆಮೇಲೆ ಈ ಅಡ್ರೆಸ್ ಕೇಳೋದು ಅಥವಾ ವಿಳಾಸ ಕೇಳೋದು, ವಿಳಾಸ ಹೇಳೋದು ಇದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ.
2: ಹೌದು ಹೌದು, ಖಂಡಿತ ಹೌದು, ಈ ಮಾತಂತೂ ಒಪ್ಪತಕ್ಕದ್ದೇ.
3: ಯಾಕೆ ಹೇಳಿ?
2: ಅಂದರೆ ಕೆಲವರಿಗೆ ಗೊತ್ತಿರುತ್ತೆ, ಅವರು ಸರಿಯಾಗಿ ದಾರಿ ತೋರಿಸ್ತಾರೆ, ಹೀಗೆ ಹೋಗಿ ಎಡಗಡೆ ತಿರುಗಿದ್ರೆ ನಿಮ್ಗೆ ಅಲ್ಲೊಂದು ಅಂಗಡಿ ಬರುತ್ತೆ, ಆ ಅಂಗಡಿಯಿಂದ ಇನ್ನೊಂದು 10 ಹೆಜ್ಜೆ ಮುಂದೆ ಹೋಗಿ ಆಮೇಲೆ ನಿಮಗೆ ಮತ್ತೆ ಒಂದು ಬಲಕ್ಕೆ ದಾರಿ ಇದೆ, ಅಲ್ಲಿ ಹೋದರೆ ಈಗ ಅಲ್ಲಿ 3ನೇ ಮನೆ ನೀವು ಕೇಳ್ತಾ ಇರೋ ಮನೆ ಅಂತ ಹೇಳ್ತಾರೆ, ಅಥವಾ ಬಿಲ್ಡಿಂಗು ಅಥವಾ ಅಂಗಡಿ ಅಂತ.
3: ಇನ್ನು ಕೆಲವರು ತುಂಬ ಸ್ಮಾರ್ಟ್ ಆಗಿ ಹೇಳೋರು ಏನಂತಾರೆ ಗೊತ್ತಾ, ಸ್ಟ್ರೇಟ್ ಹೋಗಿ, ಲೆಫ್ಟ್ ಹೋಗಿ, ರೈಟ್ ಹೋಗಿ, ಡೆಡ್ ಎಂಡ್ ಹೋಗಿ ಅಂತ ಹೇಳ್ತಾರೆ. ಅದು ಎಲ್ರಿಗೂ ಅರ್ಥ ಆಗಲ್ಲ, ನೀವು ಅಂದಂಗೆ 10 ಹೆಜ್ಜೆ ಮುಂದಕ್ಕೆ 5 ನಿಮಿಷ ಅಥವಾ ಅಲ್ಲೊಂದು ಇಂಥ ಕಲರ್ ಬಿಲ್ಡಿಂಗ್ ಇದೆ, ಅಲ್ಲೊಂದು ಮರ ಇದೆ, ಅಲ್ಲೊಂದು ಅಂಗಡಿ ಇದೆ, ಹಾಗೆಲ್ಲ ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ. ಕೇಳೋರು ಕೇಳೋರು ಒಂದೇ ರೀತಿಯ ಜನ ಇರಲ್ಲ, ಒಂದೇ ಮೆಂಟಾಲಿಟಿ ಮೈಂಡ್ ಸೆಟ್ನವರು ಕೂಡ ಇರೋದಿಲ್ಲ. ಹಾಗಾಗಿ ಎಷ್ಟೋ ಸಲ ಅಡ್ರೆಸ್ ಹೇಳಿದ್ರು ಕೂಡ ತಪ್ಪಾಗಿ ಮತ್ತೆ ಮತ್ತೆ ಹುಡುಕಾಟ ನಡೆದೇ ಇರುತ್ತೆ.
2: ಗೂಗಲ್ ಕೂಡ ತಪ್ಪಾಗಿ ಅಲ್ಲೇ ಅಲ್ಲೇ ಅಲ್ಲೇ ಅಲ್ಲೇ ನಮ್ಮನ್ನ ಸುತ್ತಿಸುತ್ತೆ.
3: ಹೌದು,
2: ಹಾಗೆ ಯಾರಾದರೂ ತಪ್ಪಾಗಿ ವಿಳಾಸ ಹೇಳಿಬಿಟ್ರೆ ನಾವು ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ ಸುತ್ತಾಡ್ತಾನೆ ಇರ್ತೀವಿ. ಕೆಲವು ಸರಿ ನಮಗೆ ಯಾವುದು ಬೇಕೋ ಆ ಬಿಲ್ಡಿಂಗ್ ಮುಂದೆನೇ ನಾವಿರ್ತೀವಿ, ಅಲ್ಲಿ ಸಣ್ಣ ಅಕ್ಷರಗಳಲ್ಲಿ ಬರೆದಿರ್ತಾರೆ, ನಮಗದು ಕಾಣಿಸೋದಿಲ್ಲ, ಇದು ಎಲ್ಲಿ ಅಂತ ಕೇಳ್ತೀವಿ, ಯಾರಿಗೂ ಗೊತ್ತಿರೋದಿಲ್ಲ.
3: ಯಾಕಂದ್ರೆ ನಾವು ಅದ್ರ ಮುಂದೆ ನಿಂತಿರ್ತೀವಿ. ಹಾಗಾಗಿ ನಾನಿವಾಗ ನನ್ನನ್ನು ಕೇಳಿದವ್ರಿಗೆ ಕರೆಕ್ಟಾಗಿ ನನಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ವಿವರ

0: ವಾಗಿ ತಿಳಿಸಿ ಹೇಳಿ ಬರಲಿಕ್ಕೆ ಇಷ್ಟು ಹೊತ್ತಾಯಿತು.
1: ಅಂದ್ರೆ ಒಂದು ಸಮಾಜಮುಖಿ ಕೆಲಸವನ್ನ ಇವತ್ತು ತಾವು ಮಾಡಿದ್ದೀರಿ.
0: ಹೌದು ಹೌದು, ಅದಕ್ಕೆ ನೀವು ನನ್ನ ಬೆನ್ ತಟ್ತಾ ಇದ್ದೀರಾ ಅಂತ ಗೊತ್ತಾಯ್ತು
1: ಅಲ್ವಾ. ಮತ್ತೆ ಇನ್ನೊಂದೇನಂದ್ರೆ, ನಾವು ನಮ್ಮ ಸ್ನೇಹಿತರಿಗೂ ಏನ್ ಹೇಳ್ಬೋದಪ್ಪ ಅಂದ್ರೆ, ಅಡ್ರೆಸ್ ಹೇಳುವಾಗ ಸರಿಯಾಗಿ ಹೇಳಿ, ಇನ್ನೊಬ್ಬರಿಗೆ ದಾರಿ ತಪ್ಸೋ ತರ ಹೇಳ್ಬೇಡಿ. ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನಮಗೆ ಅಡ್ರೆಸ್ ಗೊತ್ತಿಲ್ಲ, ಈ ಜಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡೋದು ಒಳ್ಳೇದು. ಕೆಲವು ಸರಿ ಅಂತೂ ತಪ್ಪು ವಿಳಾಸ ಕೊಟ್ಟು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಸುಮ್ಸುಮ್ನೆ ನಡೆದು ಮತ್ತೆ ವಾಪಸ್ ಅದೇ ಜಾಗಕ್ಕೆ ಬರೋ ಹಾಗೂ ಆಗತ್ತೆ. ಹಾಗಾಗಿ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಪುರಂದರದಾಸರು ಬರೆದ್ರು. ಇಲ್ಲಿ ಈ ಭೂಲೋಕದಲ್ಲಿ ದಾರಿ ಕಾಣೋದಿದೆಯಲ್ಲ, ಇದು ನಿಜವಾಗಿ ಬಹಳ ಪ್ರಯಾಸದ ಕೆಲಸ. ದಾರಿ ಯಾವುದಯ್ಯ ಅಂದಾಗ ಸರಿದಾರಿ ತೋರಿಸಯ್ಯ,
0: ಇಲ್ಲ ಅಂದ್ರೆ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅಂತ ಹಾಡ್ಕೊಂಡು ಹೋಗ್ಬೇಕಾಗತ್ತೆ
1: ಅಲ್ವಾ. ಹಾಗಾಗಿ ಸರಿಯಾದ ದಾರಿಯಲ್ಲಿ ಸಾಗಬೇಕು ಅನ್ನೋದು ಒಂದು ರೀತಿ, ಅದು ಹೇಳ್ತೀವಿ ಕರೆಕ್ಟ್ ಆಗಿರು, ಸರಿಯಾದ ದಾರಿ ನಡಿಬೇಕು ನಾವು, ಅದು ಒಂದು ರೀತಿ ಆದರ್ಶ
0: ದಾರಿ,
1: ಅದು ಬದುಕಿನ ದಾರಿ, ಇದು ನಿಜವಾದ ಫಿಸಿಕಲ್ ದಾರಿ. ನಾವು ದಾರಿಗಳನ್ನ ನೋಡುವಾಗ ಹುಡುಕೋವಾಗ ಸರಿಯಾದ ವ್ಯಕ್ತಿಗಳನ್ನ ಕೇಳಬೇಕು. ಆಮೇಲೆ ಕೆಲವು ಸಾರಿ ನಾವು ಈ ಪೊಲೀಸ್ ನಿಂತಿರ್ತಾರೆ, ಪೊಲೀಸ್ನ ಕೇಳ್ಬಿಡೋದು ಬಹಳ ಒಳ್ಳೇದು. ಯಾಕೆಂದ್ರೆ ಆ ಏರಿಯಾದಲ್ಲಿ ನಮಗೆ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ಹೀಗೆ ಇದು ಹೀಗೆ ಎಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಒಂದು ಸಂಕ್ಷಿಪ್ತ ಪರಿಚಯ ಅವ್ರಿಗಿರುತ್ತೆ. ಹಾಗಾಗಿ ನಾವು ಪೊಲೀಸ್ನ ಸಹಾಯ ಕೂಡ ಈ ವಿಚಾರದಲ್ಲಿ ಪಡ್ಕೊಳ್ಬಹುದು.
0: ಕರೆಕ್ಟು. ನಾನು ಒಂದು ಹೇಳೋದೇನಪ್ಪ ಅಂದ್ರೆ, ಯಾರು ವಿಳಾಸ ಕೇಳ್ತಾ ಇದ್ದಾರೆ ಅವರು ವಿದ್ಯಾವಂತರ ಅಧಿಕಾರಿನ ಸಾಮಾನ್ಯ ಜನರ, ಅವ್ರಿಗೆ ಏನು ಅರ್ಥ ಆಗುತ್ತೆ ಆ ಸ್ಟೈಲಲ್ಲಿ ಆ ರೀತಿಯಲ್ಲಿ ಹೇಳಿದ್ರೆ ಒಳ್ಳೆಯದು. ಈಗ ಕೆಲವ್ರಿಗೆ ಸ್ಟ್ರೇಟ್ ಹೋಗಿ, ಲೆಫ್ಟ್ ಹೋಗಿ, ರೈಟ್ ಹೋಗಿ, ಸರ್ಕಲ್ ಅದೆಲ್ಲ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಸಾಮಾನ್ಯ ಆಡು ಭಾಷೆನಲ್ಲಿ ಹೇಳಬೇಕು, ಹಿಂಗೆ ಮುಂದಕ್ಕೆ ಹೋಗಿ ಒಂದು 10 ನಿಮಿಷ ಹೋಗಿ, ಅಲ್ಲಿ ಇಂಥದ್ದು ಒಂದು ಹೋಟೆಲ್ ಇದೆ, ಇಂಥ ಬಣ್ಣದಿದೆ, ಅಲ್ಲೊಂದು ಮಗುವಿನ ಚಿತ್ರ ಇದೆ, ಅಲ್ಲೊಂದು ತಾಯಿ ಚಿತ್ರ ಇದೆ, ಅದ್ರ ಮುಂದಿಂದ ನೀವು ಎಡಕ್ಕೆ ಹೋಗಿ, ಬಲಕ್ಕೆ ಹೋಗಿ, ಇಂಥ ಕಲರಿನ ಕಟ್ಟಡ ಇದೆ, ಅದೇ ಅದು ಅಂತ ಹೇಳಿದ್ರೆ ಅವ್ರಿಗೊಂದು ಸ್ವಲ್ಪ ಅರ್ಥ ಆಗುತ್ತೆ, ಅದನ್ನೇ ನೆನ್ಪಿಟ್ಕೊಂಡು ಹೋಗ್ತಾರೆ.
1: ಒಟ್ಟಿನಲ್ಲಿ ದಾರಿ ಅನ್ನೋದು ಕೇಳುವವನ ಮತ್ತು ಹೇಳುವವನ ಮೇಲೆ ಅವಲಂಬಿತವಾಗಿದೆ.
0: ದಾರಿ ತೋರಿಸೋದು ಈ ರೀತಿಯಾಗಿ ನಡೆಯುತ್ತೆ. ಇರ್ಲಿ ಇದರಲ್ಲಿ,
1: ಈಗ ನಮ್ಮ ದಾರಿ ಏನಪ್ಪ ಅಂದ್ರೆ, ಈಗ ನಾವು ಹೋಗ್ಬೇಕು, ನಮ್ಮ ಕೇಳುಗರು ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ.
0: ನೋಡಿ, ಮೇಲ್ ಮಾಡಿದ್ದಾರೆ, ಒಂದು 3-4 ಜನರದ್ದು ಮೇಲ್ ಬಂದಿದೆ ನಮ್ಗೆ ಸ್ಪಂದನ ಕಾರ್ಯಕ್ರಮದಲ್ಲಿ. ಅವ್ರು ಕೇಳ್ತಾ ಇದ್ರೆ, ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದ್ದಾರೆ, ವಿವಿಧ ಭಾರತಿಯಲ್ಲಿ ಒಂದಷ್ಟು ಅಧಿಕಾರಿಗಳ ಸಂದರ್ಶನವನ್ನ ಮಾಡಬಹುದಲ್ವಾ ಅಂತ.
1: ಅಧಿಕಾರಿಗಳ ಸಂದರ್ಶನ ಅಂದ್ರೆ, ನಮ್ಮ ವಾಣಿಶ್ರೀ ಅವರು ಯಾರು ಅಂತ ಹೇಳ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈಗಾಗಲೇ ನಾವು ಕಳೆದು ವಾರದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ವಿ, ವಿವಿಧ ಭಾರತಿ ಅನ್ನೋದು ಇದು ನಮಗೆ ಮನರಂಜನೆ ಮುಖ್ಯ. ಇಲ್ಲಿ ನಾವು ಯಾವುದೋ ಇಲಾಖೆಯ ಕುಂದುಕೊರತೆಗಳಾಗಿರಬಹುದು, ಅಥವಾ ಸ್ಪಂದನ ಶೈಲಿಯ ಕಾರ್ಯಕ್ರಮಗಳಾಗಿರಬಹುದು, ಅಥವಾ ಯಾವುದೋ ಡಿಪಾರ್ಟ್ಮೆಂಟ್ನ ಯಾವುದೋ ಒಂದು ವಿವರಗಳನ್ನು ಹೇಳುವಂಥದ್ದಾಗಿರಬಹುದು, ಈ ತರಹದ ಕಾರ್ಯಕ್ರಮಗಳನ್ನು ನಾವು ಹೆಚ್ಚಾಗಿ ಪ್ರಸಾರ ಮಾಡಲ್ಲ. ಇಲ್ಲಿ ಈಗ ನೋಡಿ, ನಮ್ಮ ಮುಖ್ಯವಾಹಿನಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಕೃಷಿ ಅಧಿಕಾರಿಗಳು ಮಾತಾಡ್ತಾರೆ, ಇನ್ನು ಯಾರೋ ಈಗ ಯಾವುದೋ ಒಂದು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿರ್ಬೋದು, ಕಂದಾಯ ಇಲಾಖೆಯ ಅಧಿಕಾರಿಗಳಿರ್ಬೋದು, ನಾವು ಆ ರೀತಿ ಅಧಿಕಾರಿಗಳನ್ನು ಕರೆಸಿ ಫೋನ್ ಇನ್ ಮಾಡುವಂಥದ್ದು ಅಥವಾ ಸಂದರ್ಶನ ಮಾಡುವಂಥದ್ದು, ಈ ಕಾರ್ಯಕ್ರಮಗಳು ನಮಗೆ ಮುಖ್ಯವಾಹಿನಿ ಆಕಾಶವಾಣಿ ಬೆಂಗಳೂರು 612 ಕಿಲೋಹರ್ಟ್ಸ್ನಲ್ಲಿ ಪ್ರಸಾರ ಆಗ್ತಾನೆ ಇರುತ್ತೆ. ಆದರೆ ನಮ್ಮ ವಿವಿಧ ಭಾರತಿ ವಾಹಿನಿ ಏನಿದೆ, ಇದು ಕನ್ನಡ ಚಲನಚಿತ್ರ ಗೀತೆಗಳು, ಮುಖ್ಯವಾಗಿ ಮನರಂಜನೆ, ಅದರಲ್ಲಿ ಚಿತ್ರಗೀತೆ ಆಧಾರಿತ ವಾಹಿನಿ ಇದು. ಹಾಗಾಗಿ ಇಲ್ಲಿ ನಾವು ಮಧ್ಯದಲ್ಲಿ ಆರ್ಜೆಗಳ ಮಾತು, ಯಾವುದಾದ್ರೂ ಒಂದು ಸರಳವಾದ ವಿಷಯ, ಆ ಮಾತಿನ ಜೊತೆಗೆ ಹಾಗೆ ನಮ್ಮ ಶ್ರೋತೃಗಳ ಅನಿಸಿಕೆ ಅಭಿಪ್ರಾಯಗಳು, ಒಂದು ಸ್ವಲ್ಪ ಅಂದ್ರೆ ಜನರಲ್ ಸಾಮಾನ್ಯ ವಿಚಾರಗಳು ಅಂತ ನಾವೇನ್ ಹೇಳ್ತೀವಿ, ಆ ವಿಚಾರಗಳನ್ನ ಮಾತಾಡ್ತಾ ಹಾಗೆ ಒಂದಷ್ಟು ಗೀತೆಗಳನ್ನ ಕೇಳ್ತಾ ಒಂದು ಲೈಟ್ ಆಗಿ ದಿನ ಇಡೀ ನಾವು ಹಾಗೆ
0: ಲವಲವಿಕೆಯಿಂದ ಖುಷಿ ಖುಷಿಯಾಗಿ ಇರೋದಕ್ಕೆ ಏನ್ ಬೇಕು
1: ಇರುವಂತದ್ದು, ಅತಿಯಾದ ಒಂದು ಮಾಹಿತಿ ಆಗಿರಬಹುದು, ಅಥವಾ ಇವಾಗ ನೋಡಿ ನಾವು ಕ್ಲಾಸಿಕಲ್ ಮ್ಯೂಸಿಕ್ ಶಾಸ್ತ್ರೀಯ ಸಂಗೀತ ಅಂತ ಹೇಳ್ತೀವಿ, ಯಾರೋ ಒಬ್ರು ಹೇಳ್ಬಹುದು ಯಾಕೆ ನೀವು ವಿವಿಧ ಭಾರತಿಯಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಹಾಕಲ್ಲ ಅಂತ ಕೇಳಬಹುದು. ಯಾಕೆ ಅಂದ್ರೆ ಪ್ರತಿ ವಾಹಿನಿಗೂ ತನ್ನದೇ ಆದ ಒಂದು ಚೌಕಟ್ಟಿದೆ. ಇಲ್ಲಿ ನಾವು ಶಾಸ್ತ್ರೀಯ ಸಂಗೀತ ಬೇಕು ಅಂದ್ರೆ ನಾವು ನಮ್ಮ ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ ಶಾಸ್ತ್ರೀಯ ಸಂಗೀತ ಇದೆ,
0: ರಾಗಂ 24/7 ಇದೆ.
1: ಹೌದು, ಅಮೃತ ವರ್ಷಿಣಿಯಲ್ಲಿ ಸಂಗೀತವನ್ನ ಅವರು ಕೇಳಬಹುದು. ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚು ಸಂಗೀತ, 24 ಗಂಟೆ ಸಂಗೀತ, ಅನವರತ ಸಂಗೀತ ಅಲ್ಲಿ ಪ್ರಸಾರ ಆಗುತ್ತೆ. ಯಾರೋ ಒಬ್ರು ಯಾಕೆ ನೀವು ರಾಗಂನಲ್ಲಿ ಚಿತ್ರಗೀತೆ

0: ಅರ್ಧ ಗಂಟೆ ಪ್ರಸಾರ ಮಾಡಬಾರ್ದು ಅಂತ ಕೇಳಿದ್ರೆ ಆಗ ಅಲ್ಲಿಗೂ ಅಲ್ಲಿಗೂ ಅದು ಒಂದು ಹೊಂದಾಣಿಕೆ ಆಗುವಂತಹ ಪ್ರಶ್ನೆ ಅಲ್ಲ. ಅದೇ ರೀತಿ ವಿವಿಧ ಭಾರತಿಯಲ್ಲಿ ಇದು ಸಂಪೂರ್ಣವಾಗಿ ನಾವು ಚಲನಚಿತ್ರ ಗೀತೆಗಳನ್ನು ಹಾಕೋದ್ರಿಂದ ಆಧಾರದಲ್ಲಿಯೇ ಈ ವಾಹಿನಿ ಇರೋದ್ರಿಂದ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಮಾಡ್ತೀವಿ.
1: ನಿಜ, ನನ್ಗನ್ಸೋದೇನಂದ್ರೆ ಸ್ಪಂದನ ಕಾರ್ಯಕ್ರಮ ನಾವು ಇಟ್ಟಿರೋದ್ರಿಂದ ನಮ್ಮ ಕೇಳುಗರು ಕಾರ್ಯಕ್ರಮಗಳನ್ನ ಕೇಳ್ತಾ ಕೇಳ್ತಾ ಅವ್ರಿಗೆ ಏನೇನು ಅನಿಸುತ್ತೆ, ಅವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗಿಲ್ಲಿ ಹೇಳ್ತಾ ಹೋಗ್ತಾರೆ. ಅವರಿಗೆ ಇದ್ರ ಬಗ್ಗೆ ಏನು ಅರಿವಿಲ್ಲದೆ ಇರೋದ್ರಿಂದ ಇಂಥದ್ದೇ ಇನ್ನೊಂದೆರಡು ಪ್ರಶ್ನೆಗಳು ಕೂಡ ಬಂದಿದೆ. ಸುಮಾ ಅಂತ ಹೇಳಿ, ಸುಮಾ, ಸುಜಾತ, ರವಿ ಇವರೆಲ್ಲ ನಂದಿನಿ ಲೇಔಟಿಂದ ಹೇಳ್ತಾ ಇದ್ದಾರೆ. ವಿವಿಧ ಭಾರತಿಯಲ್ಲಿ ನಗೆ ಹನಿ, ಜೇನ ಹನಿ ಇಂಥವುಗಳನ್ನು ಕೂಡ ನೀವು ಪ್ರಸಾರ ಮಾಡಬಹುದಲ್ವಾ ಅಂತ ಕೇಳ್ತಾ ಇದ್ದಾರೆ ಅವರು.
0: ಖಂಡಿತ ಪ್ರಸಾರ ಮಾಡಬಹುದು. ನಗೆಹನಿ, ಜೇನಹನಿ ತುಂಬಾ ಹಿಂದೆ ಪ್ರಸಾರ ಆಗ್ತಾ ಇತ್ತು. ಬೆಳಿಗ್ಗೆ ನಮ್ಮ ಕಾರ್ಯಕ್ರಮ ವಿವರಣೆಯ ನಂತರ, ಅಂದ್ರೆ ಝರೋಕ ಅಂತ ಆಗ ನಾವು ಹೇಳ್ತಾ ಇದ್ವಿ, ಝರೋಕ ಆದ ಮೇಲೆ ಜೇನಹನಿ ಕಾರ್ಯಕ್ರಮ ಕೂಡ ಒಟ್ಟೊಟ್ಟಿಗೆ ಪ್ರಸಾರ ಆಗ್ತಾ ಇತ್ತು. ಈಗಲೂ ಅಂತಹ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಆಸ್ಪದ ಇದೆ, ಖಂಡಿತ. ಆದ್ರೆ ಈಗ ಏನಾಗಿದೆ ಅಂದ್ರೆ ಕನ್ನಡ ಕಾರ್ಯಕ್ರಮಗಳು ಹೆಚ್ಚಾಗಿದೆ, ಚಿತ್ರಗೀತೆಗಳು ನಾದೋಪಾಸನೆಯಲ್ಲಿ ನುಡಿಮುತ್ತು ಬರುತ್ತೆ, ಮತ್ತೆ ಅನೇಕರು ವಿವಿಧ ವಿಚಾರಗಳನ್ನು ಹೊತ್ತು ತರ್ತಾರೆ ನಮ್ಮ ಆರ್ಜೆಗಳು. ಆ ವಿಚಾರಗಳನ್ನ ಕೇಳ್ತಾ ಅಲ್ಲೇ ಅದರಲ್ಲೇ ಜೇನಹನಿಯೂ ಇದೆ, ನಗೆಹನಿಯೂ ಇದೆ. ಹಾಗಾಗಿ ವಿಶೇಷವಾಗಿ ನಗೆಹನಿ, ಈಗ ಕೇಳಿ ನಗೆಹನಿ ಅಂತ ನಾವು ಮಾಡದೇ ಇರಬಹುದು. ಇದರಲ್ಲೇ ನಾವು ಎಲ್ಲವನ್ನೂ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಹೊಸ ಸ್ವರೂಪದಲ್ಲಿ ಕಾರ್ಯಕ್ರಮಗಳು ಬರುತ್ತವೆ, ನೀವು ನಿರೀಕ್ಷಿಸಿ ಅಂತ ಅಷ್ಟೇ ಸದ್ಯಕ್ಕೆ ಹೇಳೋಕೆ ಸಾಧ್ಯ.
1: ಈಗ ಒಂದು ಹಾಡನ್ನ ಕೇಳ್ತಾ ನಾವು ನಮ್ಮ ಈ ಒಂದು ಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಬಹುದಲ್ವಾ?
0: ಆತ್ಮೀಯ ಶ್ರೋತೃ ಬಾಂಧವರೇ, ಗೀತೆ ಕೇಳೋಣ, ಹಾಗೆ ನಿಮ್ಮ ಮಾತನ್ನೂ ನಾವು ಕೇಳ್ತೀವಿ. ಪತ್ರ ಬರೀರಿ, ಇಮೇಲ್ ಮಾಡಿ. ನಮ್ಮ ಇಮೇಲ್ ವಿಳಾಸ ಕನ್ನಡ ವಿವಿಧ ಭಾರತಿ @gmail.com. ನಮ್ಮ ಪೋಸ್ಟಲ್ ವಿಳಾಸ ಅಂದರೆ ಅಂಚೆ ಮೂಲಕ ನೀವು ಬರೆಯೋದಾದರೆ, ನಿಲಯ ನಿರ್ದೇಶಕರು ವಿವಿಧ ಭಾರತಿ, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು 560001. ಈ ವಿಳಾಸಕ್ಕೆ ಪತ್ರಗಳನ್ನು ಬರೆಯಬಹುದು. ನಿಮ್ಮ ಪತ್ರಗಳ ನಿರೀಕ್ಷೆಯಲ್ಲಿ ನಿಮ್ಮದೇ ಧ್ವನಿ ಬಿಕೆ ಸುಮತಿ.
1: ನಾನು ಚಂದು ಬಾನುಲಿ ಬಂಧು, ಎಲ್ಲರಿಗೂ
0: ನಮಸ್ಕಾರ.
1: ನಮಸ್ಕಾರ. ಇದುವರೆಗೂ ಕಾರ್ಯಕ್ರಮ ಸ್ಪಂದನ ಕೇಳಿದಿರಿ. ಪ್ರಸ್ತುತಿ ಬಿಕೆ ಸುಮತಿ ಹಾಗೂ ಚಂದು.
2: ಎದಳ ಮೇಲೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆ ಸಾಧಿಸಿ, ವಿದ್ಯಾರ್ಥಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಬರ ಪೀಡಿತ ಪ್ರದೇಶಗಳ ರೈತರ ತಕ್ಷಣದ ನೆರವಿಗಾಗಿ ಪ್ರತಿ ರೈತರಿಗೆ 2,500 ರೂಪಾಯಿ ನೆರವು, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೃತಕ ಬುದ್ಧಿಮತ್ತೆ ನೆರವಿನಿಂದ ಖಿನ್ನತೆ ಮೌಲ್ಯಮಾಪನ, ಐಐಟಿ ಖರಗ್ಪುರ್ ಜೊತೆ ನಿಮ್ಹಾನ್ಸ್ ಒಡಂಬಡಿಕೆ. ಹಾಗೂ ಮೈಸೂರಿನ ಅರಮನೆ ಆವರಣದಲ್ಲಿ ಪೊಲೀಸರಿಂದ ಫಿರಂಗಿಗಳಿಗೆ ಪೂಜೆ, ದಸರಾ ಕಂಬಳದಲ್ಲಿ 160 ಜೋಡಿ ಕೋಣಗಳು ಭಾಗಿ. ಜಗತ್ತಿಗೆ ಇಂದು ಭಾರತದ ಮೇಲೆ ಹಾಗೂ ಭಾರತದ ನೀತಿಗಳು ಮತ್ತು ಯುವ ಮನಸ್ಸುಗಳ ಮೇಲೆ ವಿಶ್ವಾಸ ಮೂಡಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲೆಂಜ್ ನೀಡಿದ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕೇವಲ ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆಗಳನ್ನು ಸ್ಪಷ್ಟಿಸಬೇಕು ಹಾಗೂ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಸವಾಲುಗಳನ್ನು ಎದುರಿಸುವಲ್ಲಿ ನಾವೀನ್ಯತೆ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ ಆಕ್ಟಿವ್ಲಿ ಎಂಗೇಜಿಂಗ್ ಓವರ್ 1.1 ಕ್ರೋರ್ ಸ್ಟೂಡೆಂಟ್ ಅಕ್ರಾಸ್ ಕ್ಲೋಸ್ಲಿ ಅಂಡ್ ಐ ವಿಲ್ ಟೆಲ್ ಯು ಒನ್ ಫಿಗರ್ ಯು ಶುಡ್ ಬಿ ವೆರಿ ಹ್ಯಾಪಿ. ಸ್ಟೂಡೆಂಟ್ಸ್ ವರ್ಕಿಂಗ್ ಥ್ರೂ ದೀಸ್ ಲ್ಯಾಬ್ಸ್ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಮೋರ್ ದನ್ 16 lakh ಇನ್ನೋವೇಷನ್ ಪ್ರಾಜೆಕ್ಟ್. 16 lakh ಇಟ್ ಈಸ್ ಡನ್ ಇನ್ ಸ್ಕೂಲ್ಸ್, ಇಟ್ ಇಸ್ ನಾಟ್ ಡನ್ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಆಫ್ ದಿ ಇಂಡಿಯಾ, ಇಟ್ ಈಸ್ ಡನ್ ಇನ್ ಸ್ಕೂಲ್ಸ್. ಸೊ ವಾಟ್ ಯು ಹ್ಯಾವ್ ಡನ್ ನೌ, ವಾಟ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಥಾಟ್, ದ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ 50,000 ಅಡಿಷನಲ್ ಅಟಲ್ ಥಿಂಕರಿಂಗ್ ಲ್ಯಾಬ್ ಗವರ್ನಿಂಗ್ ದಿ ಸ್ಕೂಲ್ ಓವರ್ ದಿ ನೆಕ್ಸ್ಟ್ 5 years.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಆನಂದರಾವ್ ಪಾಟೀಲ್, ಬೆಂಗಳೂರು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಬಹುರಾಷ್ಟೀಯ ಕಂಪನಿಗಳ ನೆಲೆಯಾಗಿ ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲು ಸೃಜನಶೀಲತೆ ಮತ್ತು ನಾವೀನ್ಯತೆಯೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದ್ದಾರೆ.
2: It is a great opportunity to all of you. Yesterday I was seeing here there was Bangalore Design special program was going on. I was seeing lot of innovations by the students. So the startups were there. Many startups by the students, by the faculties. They are showing lot of innovative suggestions and solutions. It is easy to find out problems, but very challenging to give the solutions.
0: ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ಹಲವು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಸ್ಪರ್ಧೆಯು ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಬರದಿಂದ ಸಂಕಷ್ಟಗೊಳಗಾಗಿರುವ ರೈತರಿಗೆ ತಕ್ಷಣದ ನೆರವು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ ಪ್ರತಿ ರೈತರಿಗೆ 2,500 ರೂಪಾಯಿಯಂತೆ ಇನ್ಪುಟ್ ಸಬ್ಸಿಡಿ ನೀಡಲು ನಿರ್ಧರಿಸಿದೆ. ಸುಮಾರು 45-50 ಲಕ್ಷ ರೈತರಿಗೆ ಈ ನೆರವು ತಲುಪಲಿದ್ದು, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 1,250 ಕೋಟಿ ವೆಚ್ಚವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರದಿಂದ ಎನ್ಡಿಆರ್ಎಫ್ ನೆರವು ನಿರೀಕ್ಷಿಸುತ್ತಿದ್ದರೂ ರೈತರ ಸಂಕಷ್ಟವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ತಕ್ಷಣದ ನೆರವು ನೀಡಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ದೊರೆಯುವ ಪರಿಹಾರದ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬರದಿಂದ ರಾಜ್ಯದಲ್ಲಿ ಉಂಟಾಗಿರುವ ಒಟ್ಟು ನಷ್ಟದ ಪ್ರಮಾಣ 40,000 ಕೋಟಿಗೂ ಅಧಿಕವಾಗುವ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಹಂತದ ಮೆಮೊರಂಡಮ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಜಿಬಿಎ ಕೇಂದ್ರ ಕಚೇರಿಯ ಆವರಣದಲ್ಲಿ ಪೌರಕಾರ್ಮಿಕರ ಧ್ವನಿಯಾಗಿದ್ದ ಮಾಜಿ ಶಾಸಕ

0: ಐಪಿಡಿ ಸಾಲಪ್ಪ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅರಮನೆ ಮೈದಾನದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಪೌರ ಕಾರ್ಮಿಕರು ಧರಿಸುವ ಸಮವಸ್ತವನ್ನು ಧರಿಸಿ ಸಂವಿಧಾನದ ಪೀಠಿಕೆಯನ್ನು ಓದಿದರು. ಸಮಾರಂಭದಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ, ಎಚ್ಸಿ ಬಾಲಕೃಷ್ಣ, ಯತೀಂದ್ರ ಸಿದ್ದರಾಮಯ್ಯ, ಕೆಎಸ್ ಬಸಂತಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದ ನೆರವಿನಿಂದ ಖಿನ್ನತೆಯನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆ ಮಾಡಲು ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆ ಮುಂದಾಗಿದೆ. ಈ ಸಂಬಂಧ ಐಐಟಿ ಖರಗ್ಪುರ್ ಹಾಗೂ ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲಾಯ್ ಪ್ರಾದೇಶಿಕ ಮಾನಸಿಕ ಆರೋಗ್ಯ ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ದೇಶದಲ್ಲಿ ಖಿನ್ನತೆಯಿಂದ ಬಳಲುತ್ತಿರುವ ಪ್ರತಿ 5 ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಮಾತ್ರ ಸೂಕ್ತ ಆರೈಕೆ ಮತ್ತು ಚಿಕಿತ್ಸೆ ಲಭ್ಯವಾಗುತ್ತಿದೆ. ಈ ಅಂತರ ಕಡಿಮೆ ಮಾಡಲು ನೂತನ ಯೋಜನೆ ಸಹಕಾರಿಯಾಗಲಿದೆ. ಎಐ ನೆರವಿನಿಂದ ಪ್ರಾದೇಶಿಕ ಭಾಷೆಗಳಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ಸಂದರ್ಶನ ನಡೆಸಲಾಗುತ್ತಿದೆ ಎಂದು ನಿಮ್ಹಾನ್ಸ್ ಸ್ಪಷ್ಟಪಡಿಸಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆಯ ಆವರಣದಲ್ಲಿ ಸಾಂಪ್ರದಾಯಿಕ ಫಿರಂಗಿ ಗಾಡಿಗಳಿಗೆ ಮೈಸೂರು ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಮೈಸೂರು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಡಿಸಿಪಿ ಸುಂದರ್ ರಾಜ್ ಹಾಗೂ ಡಿಸಿಪಿ ಹರ್ಷ್ ಪ್ರಿಯಂವದ ಸೇರಿದಂತೆ ಉನ್ನತ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ವಿಜಯದಶಮಿಯ ಜಂಬೂ ಸವಾರಿ ಹಾಗೂ ಪೆರೇಡ್ ದಿನದಂದು ಒಟ್ಟು 21 ಬಾರಿ ಫಿರಂಗಿ ಸಿಡಿಸಿ ಗೌರವ ಸಲ್ಲಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಗರ ಸಶಸ್ತ್ರ ಮೀಸಲು ಪಡೆ ಪೊಲೀಸರು ಇಂದಿನಿಂದ ಕುಶಲ ತೋಪು ಸಿಡಿಸುವ ತಾಲೀಮನ್ನು ಅಧಿಕೃತವಾಗಿ ಆರಂಭಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಒಟ್ಟು 7 ಫಿರಂಗಿ ಗಾಡಿಗಳ ಮೂಲಕ 3 ಸುತ್ತುಗಳಲ್ಲಿ 21 ಕುಶಲ ತೋಪುಗಳನ್ನು ಸಿಡಿಸುವ ತಾಲೀಮನ್ನು 3 ಹಂತದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜಿಸಲಾಗಿದ್ದು ಸಿದ್ದತೆಗಳು ಭರದಿಂದ ಸಾಗಿವೆ ಎಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, October 18 and 19 ಮೈಸೂರಿನ ವಿಟಿಯು ಕಾಲೇಜು ಬಳಿಯ ಕಂಬಳ ಮೈದಾನದಲ್ಲಿ ಸ್ಪರ್ಧೆ ನಡೆಯಲಿದ್ದು ಸುಮಾರು 160 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಂಬಳದ ಓಟಕ್ಕಾಗಿ 2 ಟ್ರ್ಯಾಕ್ಗಳನ್ನು ಸಿದ್ದಪಡಿಸಲಾಗುತ್ತಿದೆ. ಕಂಬಳದಲ್ಲಿ ಭಾಗವಹಿಸುವ ಕೋಣಗಳ ಮಾಲೀಕರಿಗೆ ಸರ್ಕಾರದಿಂದ ಪ್ರೋತ್ಸಾಹ ಧನ ನೀಡಲು ನಿರ್ಧರಿಸಲಾಗಿದೆ. ದೊಡ್ಡ ಜೋಡಿ ಕೋಣಗಳಿಗೆ 65,000 ರೂಪಾಯಿ ಹಾಗೂ ಸಣ್ಣ ಜೋಡಿ ಕೋಣಗಳಿಗೆ 50,000 ರೂಪಾಯಿ ಜೊತೆಗೆ ಚಿನ್ನದ ಪದಕಗಳನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಕಂಬಳ ವೀಕ್ಷಣೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಆರಂಭವಾಗಿದ್ದು ದೇಶದ ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಸಹಕಾರಿಯಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಗತಿಶಕ್ತಿ ಸರಕು ಟರ್ಮಿನಲ್ಗಳನ್ನು ನಿರ್ಮಿಸಲು ಹಾಗೂ ನವೀನ ಮೆಟ್ರೋ ವ್ಯವಸ್ಥೆ ನಿರ್ಮಾಣ ವಿಧಾನಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪಿ ಪುಟ್ಟರಂಗಶೆಟ್ಟಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಇಂದು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಚಾಮರಾಜನಗರದ 5 ತಾಲೂಕುಗಳ ಬರಪೀಡಿತ ತಾಲೂಕು ಎಂದು ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ವಾರ ಕೇಂದ್ರದಿಂದ ಬರ ಅಧ್ಯಯನ ತಂಡ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಭಾನುಪ್ರಕಾಶ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತಕ್ಕಾಗಿ ಮಾತ್ರವಲ್ಲ ಜಗತ್ತಿಗಾಗಿಯೂ ನಾವೀನ್ಯತೆ ಸಾಧಿಸಿ, ವಿದ್ಯಾರ್ಥಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಬರಪೀಡಿತ ಪ್ರದೇಶಗಳ ರೈತರ ತಕ್ಷಣದ ನೆರವಿಗಾಗಿ

ಪ್ರತಿ ರೈತರಿಗೆ 2,500 ರೂಪಾಯಿ ನೆರವು, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೃತಕ ಬುದ್ಧಿಮತ್ತೆ ನೆರವಿನಿಂದ ಖಿನ್ನತೆ ಮೌಲ್ಯಮಾಪನ, ಐಐಟಿ ಖರಗ್ಪುರ್ ಜೊತೆ ನಿಮಾನ್ಸ್ ಒಡಂಬಡಿಕೆ. ಹಾಗೂ ಮೈಸೂರಿನ ಅರಮನೆ ಆವರಣದಲ್ಲಿ ಪೊಲೀಸರಿಂದ ಫಿರಂಗಿಗಳಿಗೆ ಪೂಜೆ. ದಸರಾ ಕಂಬಳದಲ್ಲಿ 160 ಜೋಡಿ ಕೋಣಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:40:40. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಚಿತ್ರತಾಣದ ಸಮಯ. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರದಾಗಲಿದೆ. ಇಂದಿನ ಚಿತ್ರತಾಣದಲ್ಲಿ ನಾವು 1990 ತೆರೆ ಕಂಡಂತಹ ಸೂಪರ್ಹಿಟ್ ಆಕ್ಷನ್ ಡ್ರಾಮಾ ಚಲನಚಿತ್ರ ಅಭಿಮನ್ಯು ಚಿತ್ರದ ಗೀತೆಗಳನ್ನು ಕೇಳಲಿದ್ದೇವೆ. ಈ ಚಿತ್ರ ತೆಲುಗಿನ ಅಂಕುಶಂ ಚಿತ್ರದ ರೀಮೇಕ್ ಆಗಿದೆ. ಚಿತ್ರದ ನಿರ್ದೇಶಕರು ರವಿರಾಜ್ ಪಿನಿಸೆಟ್ಟಿಯವರು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಚಿತ್ರಕ್ಕಿದೆ. ಮುಖ್ಯ ಪಾತ್ರದಲ್ಲಿ ವಿ ರವಿಚಂದ್ರನ್ ಅವರು ಇನ್ಸ್ಪೆಕ್ಟರ್ ಅಭಿಮನ್ಯು ಪಾತ್ರದಲ್ಲಿ ಅಭಿನಯಿಸಿದ್ರು. ಅನಂತ್ನಾಗ್ ಹಾಗೆ ಸೀತಾ ರಾಮಿರೆಡ್ಡಿ ಇವರು ಸ್ಪಾಟ್ ನಾಗಾ ಪಾತ್ರದಲ್ಲಿ ಅಭಿನಯಿಸಿದ್ರು. ಚಿತ್ರದ ಸಾರಾಂಶ: ಭ್ರಷ್ಟಾಚಾರ ಅಪರಾಧ ಜಗತ್ತು ಮತ್ತು ರಾಜಕೀಯ ನಾಯಕರನ್ನು ರಕ್ಷಿಸಲು ಹೋರಾಡುವ ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯ ಸುತ್ತ ಈ ಕತೆ ಸಾಗುತ್ತದೆ. ಹಂಸಲೇಖ ಅವರ ಸಂಗೀತದಲ್ಲಿ ಈ ಚಿತ್ರದ ಗೀತೆಗಳು ಬಹಳಷ್ಟು ಸುಮಧುರವಾಗಿ ಮೂಡಿಬಂದಿದೆ ಅಂತಾನೆ ಹೇಳ್ಬೋದು. ಕೇಳೋಣ ಇಂದಿನ ಚಿತ್ರತಾಣದಲ್ಲಿ ಅಭಿಮನ್ಯು ಚಿತ್ರದ ಗೀತೆಗಳನ್ನು.

ಚಿತ್ರತಾಣದಲ್ಲಿ ಇಂದು ಅಭಿಮನ್ಯು ಚಿತ್ರದ ಸುಮಧುರ ಗೀತೆಗಳನ್ನು ಆಲಿಸಿದ್ದಾಯಿತು. ಸಮಯ 3 ಗಂಟೆ ಆಗ್ತಾ ಇದೆ. ಚಿತ್ರತಾಣದೊಂದಿಗೆ ಈಗ ಮಧ್ಯಾಹ್ನದವರೆಗಿನ ಪ್ರಸಾರ ಮುಕ್ತಾಯ ಮಾಡುವ ಸಮಯವಾಯಿತು. ಈಗ 3 ಗಂಟೆಯ ನಂತರ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ, ಮತ್ತೆ 4 ಗಂಟೆಗೆ ನಮ್ಮ ನಿಮ್ಮ ಭೇಟಿ ಪರಿಮಳ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ಸಮಯ ಆಗಿದೆ 4:43. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿಂದು ಅನಂತ್ನಾಗ್ ಮತ್ತು ಲಕ್ಷ್ಮಿ ಅವರ ಅಭಿನಯದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಯಾಕೆ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಅನಂತ್ನಾಗ್ ಮತ್ತು ಲಕ್ಷ್ಮಿ ಅವರ ಅಭಿನಯದ ಗೀತೆಯನ್ನು ಪ್ರಸಾರ ಮಾಡಿದ್ದೀವಿ ಅಂತ ಹೇಳೋದಾದರೆ, ಕನ್ನಡ ಚಿತ್ರರಂಗಕ್ಕೆ ಕಳೆದೊಂದು 10-12 ದಿನದಿಂದ ಬಹಳಷ್ಟು ಸಂಭ್ರಮ. ಯಾಕೆ ಅಂತ ಕೇಳಿದ್ರೆ, ಅನಂತ್ನಾಗ್ ಅವರಿಗೆ ದಾದಾ ಸಾಹಿಬ್ ಫಾಲ್ಕೆ ಪ್ರಶಸ್ತಿ ಬಂದಿರೋದು. ಬರೀ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗ ಹೆಮ್ಮೆ ಪಡುವಂತಹ ವಿಚಾರ ಇದು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡೋದು ಚಿತ್ರರಂಗದಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ. ಅನಂತ್ನಾಗ್ ಅವರು ಕನ್ನಡದಲ್ಲಿ ಅನೇಕ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ. ಅದರಲ್ಲೂ ಅನಂತ್ನಾಗ್ ಮತ್ತು ಲಕ್ಷ್ಮಿ ಅವರ ಜೋಡಿ ಎಂದರೆ ಸಿನಿ ಪ್ರೇಕ್ಷಕರ ಕಣ್ಣಿಗೆ ಹಬ್ಬದೂಟ ಇದ್ದಂತೆ ಆಗಿತ್ತು. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಬಹಳಷ್ಟು ಗೀತೆಗಳನ್ನು ಕೇಳಿದ್ವಿ ನಾವು, ಅನಂತ್ನಾಗ್ ಮತ್ತು ಲಕ್ಷ್ಮಿಯವರ ಅಭಿನಯದ ಸುಮಧುರವಾದ ಗೀತೆಗಳನ್ನು. ಇಂತಹ ಸಾಧನೆ ಮತ್ತು ಇಂತಹ ಸಾಧಕರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಮತ್ತೆ ಹೆಚ್ಚು ಬರಬೇಕು. ಇಂತಹ ಒಂದು ಸಾಧನೆಯ ಗರಿಮೆ, ಅಪರೂಪವಾದ ಒಂದು ಗರಿಮೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಸಿಗಬೇಕು. ಇಂಥ ಸಾಧಕರು ಮತ್ತಷ್ಟು ಉದ್ಭವ ಆಗಬೇಕು, ಅವರ ಪ್ರತಿಭೆಯಿಂದ ಬೆಳಗಬೇಕು ಅಂತ ಹೇಳ್ತಾ ಅನಂತ್ನಾಗ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ವಿವಿಧ ಭಾರತೀಯ ಕೇಳುಗರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ತಿಳಿಸೋಣ ಅಲ್ವಾ?

ಪರಿಮಳ ಕಾರ್ಯಕ್ರಮದಲ್ಲಿ ಇವತ್ತು ಅನಂತ್ನಾಗ್ ಮತ್ತು ಲಕ್ಷ್ಮಿ ಜೋಡಿಯ ಅಭಿನಯದ ಗೀತೆಗಳನ್ನ ನೀವು ಕೇಳಿದ್ರಿ. ಬಹಳಷ್ಟು ಸುಮಧುರವಾದ ಗೀತೆಗಳು ಪ್ರಸಾರ ಆಯಿತು, ಸಂದೇಶಗಳು ಕೂಡ ಬಂದು ನಮ್ಮನ್ನ ತಲುಪಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪಾ ಮಹಾದೇವ್ ಗುಮ್ಮಟ್ಟಿಯವರು, ಅನಂತ್ನಾಗ್ ಲಕ್ಷ್ಮಿ ಜೋಡಿಯ ಸಿನಿಮಾಗಳು ಸೂಪರ್ ಹಿಟ್ ಹಾಗೂ ಗೀತೆಗಳು ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪರಿಮಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನಂತ್ನಾಗ್ ಸಾಂಗ್ಸ್ಗಳು ತುಂಬ ಇಷ್ಟ ಆಯಿತು ಮ್ಯಾಮ್, ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ನಿರ್ಮಲಾ ಅವರು ಹೇಳ್ತಾ ಇದ್ರೆ, ಹನುಮಂತಪ್ಪ ಮಡಿವಾಳ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅನಂತ್ನಾಗ್ ಹಾಗೂ ಲಕ್ಷ್ಮಿ ಜನಪ್ರಿಯ ಜೋಡಿಯ

ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹಾಗೂ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂಿಂದ ಹೇಳ್ತಾ ಇದ್ದಾರೆ, ನನಗೆ ಬಾಡದ ಹೂ ಚಿತ್ರದ ಅನಂತ್ನಾಗ್ ಹಾಗೂ ಪದ್ಮಪ್ರಿಯ ಜೋಡಿ ಕೂಡ ಇಷ್ಟ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅನಂತ್ನಾಗ್ ಅವರಂದ್ರೆ ಕೇಳಬೇಕಾ? ಎನ್ ರಾಜಶೇಖರ್ ಅರ್ಕೆರೆ ಬನ್ನೇರ್ಘಟ್ಟ ರಸ್ತೆ ಹೇಳ್ತಾ ಇದ್ದಾರೆ, ಏನ್ರಿ ಮೇಡಮ್ ಹಾಡುಗಳು ಏನು, ಉದಯಶಂಕರ್ ಏನು, ರಾಜನ್ ನಾಗೇಂದ್ರ ಏನು, ರಂಗರಾವ್ ಏನು, ಬಿ ವಿ ಎಸ್ ಏನು, ಚಾನಕಿ ಏನು, ಅಬ್ಬಬ್ಬಾ ಏನು, ಭೀಮಸೇನ್ ಜೋಶಿ ಅವರ ಅಮೋಘ ಅಮೋಘ, ಪ್ರತಿಯೊಬ್ಬ ಕನ್ನಡಿಗನ ಅಚ್ಚುಮೆಚ್ಚಿನ ಹಾಡುಗಳ ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಂಡು ಸಂದೇಶ ಕಳುಹಿಸಿದ ನಿಮಗೆ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಹಾಗೆ ದುಬೈಯಿಂದ ಅನಿಲ್ ಅವರು ಸಂದೇಶ ಕೂಡ ಕಳಿಸ್ತಾ ಇದ್ದಾರೆ, ಎಂಥ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಅವರ ಒಂದು ಮಾತಿನಲ್ಲೇ ಅರ್ಥ ಆಗ್ತಾ ಇದೆ ಅವರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಗೀತೆನ ಅಂತ. ಹಾಗೆಯೇ ಶೈಲಿನಿ ಬಸವರಾಜ್ ಜಕ್ಕಸಂದ್ರದಿಂದ ಹೇಳ್ತಾ ಇದ್ದಾರೆ, ಎಲ್ಲ ಗೀತೆಗಳು ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಪ್ರಸಾರವಾದ ಸೀಡಿನ ಹಕ್ಕಿ ಗೀತೆ ನನ್ನ ಆಲ್ ಟೈಮ್ ಫೇವ್ರೇಟ್, ಆಕಾಶವಾಣಿ ಭದ್ರಾವತಿಯಲ್ಲಿ 100 ಬಾರಿಗೂ ಹೆಚ್ಚು ಗೀತೆನೆಲ್ಲ ಕೇಳಿದ್ದೀನಿ, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ಯಾರಿದು ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ್, ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಅನಂತ್ನಾಗ್ ಮತ್ತು ಲಕ್ಷ್ಮೀ ನಟನೆಯ ಹಾಡುಗಳು ನನಗೆ ತುಂಬ ಇಷ್ಟ ಆಯಿತು, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.

ಸಮಯ ಆಗ್ತಾ ಇದೆ 4:57. ಇಂದು ಪರಿಮಳ ಕಾರ್ಯಕ್ರಮದಲ್ಲಿ ಅನಂತನಾಗ್ ಮತ್ತು ಲಕ್ಷ್ಮೀ ನಟನೆಯ ಸುಮಧುರವಾದ ಗೀತೆಗಳನ್ನು ಕೇಳಿದ್ವಿ. ಜೊತೆಗೆ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಅನಂತನಾಗ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಆರ್ಜೆ ವಿನುತಾ ಶಶಿಧರ್ ಜೊತೆಯಾಗಿದ್ದೆ. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತೀನಿ ಅಂತ ಹೇಳ್ತಾ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನಿಯೋಜಿಸಿರುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಿಂಗಾಪುರದಲ್ಲಿಂದು ಅಲ್ಲಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವೆ ಗಾನ್ ಸಿಯಾಂಗ್ ಹುವಾಂಗ್ ಅವರೊಂದಿಗೆ ಮಾತುಕತೆ ನಡೆಸಿ ಏರೋಸ್ಪೇಸ್, ರಕ್ಷಣೆ, ಸೆಮಿಕಂಡಕ್ಟರ್, ವಾಯುಯಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕರ್ನಾಟಕ ಸಿಂಗಾಪುರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಚರ್ಚೆ ನಡೆಸಿದರು. ಬರಗಾಲ ಕುರಿತಂತೆ ರಾಜ್ಯ ಸರ್ಕಾರ ಕೇಂದ್ರದ ಜೊತೆ ಇನ್ನೂ ಮಾತುಕತೆ ನಡೆಸಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಬದ್ಧವಾಗಿದ್ದು ತಕ್ಷಣಕ್ಕೆ ಎಸ್ಡಿಆರ್ಎಫ್ ನಿಧಿ ಬಳಸಿಕೊಳ್ಳುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪೌರಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪಸ್ಥಿತಿ ರಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಆರ್ಥಿಕ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆ ಮತ್ತು ಬಂಧನಕ್ಕೆ ಆಗ್ರಹಿಸಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಮೇಡ್ ಇನ್ ಉತ್ತರ ಪ್ರದೇಶ್ ಬ್ರಹ್ಮೋ ಕ್ಷಿಪಣಿಗಳು ಪಾಕಿಸ್ತಾನಕ್ಕೆ ನಿದ್ದೆಯಿಲ್ಲದೆ ರಾತ್ರಿಗಳನ್ನು ಉಂಟು ಮಾಡುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಕ್ಷಣಾ ಉತ್ಪಾದನೆಯಲ್ಲಿ ಉತ್ತರ ಪ್ರದೇಶದ ಕೊಡುಗೆಯನ್ನು ಅವರು ಶ್ಲಾಘಿಸಿದ್ದಾರೆ. ಏಷ್ಯನ್ ಗೇಮ್ಸ್ನ ಟೇಬಲ್ ಟೆನ್ನಿಸ್ ವಿಭಾಗದಲ್ಲಿ ಭಾರತದ ದಿಯಾ ಚಿಟಾಲೆ ಮತ್ತು ಮನುಷ್ಯ ಅವರನ್ನೊಳಗೊಂಡ ಮಿಶ್ರ ಡಬಲ್ಸ್ ಜೋಡಿ ಕಂಚಿನ ಪದಕ ಗಳಿಸಿದೆ. ಮಹಿಳೆಯರ 54 ಕೆಜಿ ವಿಭಾಗದ ಬಾಕ್ಸಿಂಗ್ನಲ್ಲಿ ಉತ್ತರ ಕೊರಿಯಾದ ವಿಶ್ವ ಚಾಂಪಿಯನ್ ಪಾಂಗ್ ಚೋಲ್ ಮಿ ವಿರುದ್ದ ಭಾರತದ ಪ್ರೀತಿ ಸೋಲು ಅನುಭವಿಸಿದ್ದಾರೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್, ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನಭಜಾನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನಭಜಾನ ಮುಂದುವರಿಯುವುದು. ರಾತ್ರಿ 8:02 ಕಾರ್ಯಕ್ರಮ ಯುವಧ್ವನಿ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ನೀವು ಕೇಳಲಿದ್ದೀರಿ ಭಾವಗೀತೆಗಳನ್ನು.

7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ನಾಳಿನ ವಿಷಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಭವ್ಯ HB, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ ಸಿದ್ದರಬೆಟ್ಟ ತುಮಕೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ನಂತರ ಶುಭೋದಯ ಕರ್ನಾಟಕ ಮುಂದುವರಿಯುವುದು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಕನ್ನಡ ಚಿತ್ರಗೀತೆಗಳು, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, 2:40 ಕಾರ್ಯಕ್ರಮ ಚಿತ್ರತಾಣ, 3:00 ಸಖಿ ಸಹೇಲಿ, 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:30 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಜಿತೇಂದ್ರ. 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. ಹಾಗೆ 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಪ್ರಣಯ ಗೀತೆಗಳನ್ನು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಹೌದು ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮಗೆಲ್ಲರಿಗೂ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, ಇಂಪಾದ ಹಳೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತೀವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಕಾರ್ಯಕ್ರಮದ ಮೊದಲಿಗೆ ಅನುರಾಗ ಅರಳಿತು ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಜಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಮುಂದಿನ ಗೀತೆ ಮಹಿಷಾಸುರ ಮರ್ದಿನಿ ಚಿತ್ರದ್ದು. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎ ಪಿ ಕೋಮಲ ಅವರು. ಜಿ ಸದಾಶಿವಯ್ಯ ಅವರ ರಚನೆ ಇದು. ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಈಗ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
1: ಹಲೋ ದೇರ್, ಯು ಆರ್ ಟ್ಯೂನ್ಡ್ ಇನ್ ಟು ಸ್ಪೈಸ್ ದ ವಾಯ್ಸ್ ಆಫ್ ಹೋಪ್ ವಿತ್ ಮೀ ಆಸ್ ಯುವರ್ ಅಮೇಜಿಂಗ್ ಹೋಸ್ಟ್ ಚೇತನ್. ಆರ್ ಓನ್ಲಿ

5:24:03 ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಒಂದೇ ರೂಪ ಎರಡು ಗುಣ ಚಿತ್ರದ ಹಾಡನ್ನು ಕೇಳಿ. ಸಲೀಲ್ ಚೌಧರಿ ಅವರ ಸಂಗೀತ ಈ ಹಾಡಿಗಿದೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು PE ಸುಶೀಲ ಅವರು. ಗೀತೆಯ ರಚನೆ RN ಜಯಗೋಪಾಲ್ ಅವರದ್ದು.

ಮುತ್ತಿನ ಹಾರ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು, ಬರೆದು ಸಂಗೀತ ನೀಡಿದ್ದು ಹಂಸಲೇಖ ಅವರು. ಈಗ ಕಾಮನಬಿಲ್ಲು ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿಜಯರಾಮ್ ಅವರು ಹಾಡಿದ ಗೀತೆ ಇದು. ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಚಿ ಉದಯ್ ಶಂಕರ್.

ಒಂದು ರೂಪಾಯಿ ಎರಡು ಗುಣ ಚಿತ್ರದ ಹಾಡು ಪ್ರಸಾರ ಆಯಿತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ. ಆರ್ ಎನ್ ಜಿ ಗೋಪಾಲ್ ಅವರ ರಚನೆಗೆ ಸಲೀಲ್ ಚೌಧರಿ ಅವರ ಸಂಗೀತವಿತ್ತು.

ಎಸ್ ಜಾನಕಿ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಹಾಡಿದ ಮರಳಿ ಕೂಡಿಗೆ ಚಿತ್ರದ ಹಾಡು ಪ್ರಸಾರ ಆಯಿತು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಬರೆದವರು ಚೀವುದೇ ಶಂಕರ್. ಈಗ ಮರ್ಯಾದೆ ಮಹಲು ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಚೀವುದೇ ಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಅಪೂರ್ವ ಸಂಗಮ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಜಿ ಉದಯಶಂಕರ್ ಅವರು ಬರೆದ ಹಾಡಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಇದರೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ 5 ರಾಷ್ಟಗಳು ಮತ್ತು ಯುರೋಪಿಯನ್ ಒಕ್ಕೂಟದ ರಾಯಭಾರಿಗಳಿಂದ ತಮ್ಮ ರಾಯಭಾರ ನಿಯೋಜನಾ ಪತ್ರಗಳನ್ನು ಸ್ವೀಕರಿಸಿದರು. ನವದೆಹಲಿಯ ಏಮ್ಸ್ ಸಂಸ್ಥೆಯು ಮುಂದಿನ ಪೀಳಿಗೆಯ ಆರೋಗ್ಯ ವೃತ್ತಿಪರರಿಗೆ ಮಾರ್ಗದರ್ಶನ ನೀಡುವ ಮತ್ತು ದೇಶಾದ್ಯಂತ ಇರುವ ಇತರ ವೈದ್ಯಕೀಯ ಸಂಸ್ಥೆಗಳಿಗೆ ಸಲಹೆ ಸೂಚನೆಗಳನ್ನು ನೀಡುವ ವಿಶೇಷ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ರಾಜ್ಯ ಸಚಿವೆ ಅನುಪ್ರಿಯಾ ಪಾಟೀಲ್ ಹೇಳಿದ್ದಾರೆ. ಯುವಜನರು ಸೇವಾ ಮನೋಭಾವವನ್ನು ನಾವೀನ್ಯತೆಯೊಂದಿಗೆ ಸಂಯೋಜಿಸಿ ನಿಜ ಜೀವನದ ಸವಾಲುಗಳನ್ನು ಗುರುತಿಸಿ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಬಹುದಾದ ಹಾಗೂ ವ್ಯಾಪಕವಾಗಿ ವಿಸ್ತರಿಸಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಗಳ ನಿರ್ದೇಶನದಂತೆ ಇದೇ 19ರಂದು ಹಮ್ಮಿಕೊಳ್ಳಲಾದ ರಾಷ್ಟೀಯ ಬೃಹತ್ ಲೋಕ್ ಅದಾಲತ್ನಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ಒಟ್ಟು 48,678 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ 27,28,95,403 ರೂಪಾಯಿಯಷ್ಟು

ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ರಾಘವೇಂದ್ರ ಉಪಾಧ್ಯಾಯ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯನ್ನು ಮುಕ್ತ, ನ್ಯಾಯಸಮ್ಮತ ಹಾಗೂ ಶಾಂತಿಯುತವಾಗಿ ನಡೆಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತುಮಕೂರು ಜಿಲ್ಲಾ ಚುನಾವಣಾಧಿಕಾರಿ ಶುಭಾ ಕಲ್ಯಾಣ್ ಸೂಚನೆ ನೀಡಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವ ರೊನಾಲ್ಡೊ ಲವಲೊ ಮತ್ತು ಬ್ರೆಜಿಲ್ನ ವಿದೇಶಾಂಗ ಸಚಿವ ಮೌರೊ ಮಿಯಾರೊ ಅವರೊಂದಿಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಏಷ್ಯನ್ ಗೇಮ್ಸ್ನ ಸ್ಕ್ವಾಷ್ನಲ್ಲಿ ಭಾರತಕ್ಕೆ 3 ಪದಕಗಳು ಖಚಿತಗೊಂಡಿವೆ. ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೇಲವನ್ ಸೆಂಥಿಲ್ ಕುಮಾರ್ ಮಿಶ್ರ ಡಬಲ್ಸ್ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಅನಾಹತ್ ಸಿಂಗ್ ಮತ್ತು ಅಭಯ್ ಸಿಂಗ್ ಅಂತಿಮ 4 ಹಂತವನ್ನು ತಲುಪಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಸುದ್ದಿ ಮುಖ್ಯಾಂಶಗಳು 7:00.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ಟುಡಿಯೋ ಸಮಯ ಸರಿಯಾಗಿ 6:04:58. ಇನ್ನು ಮುಂದೆ ಕಾರ್ಯಕ್ರಮ ಸೇಫ್ ಡ್ರೈವ್ ಗಾನ ಭಜನ. ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ಮಾಹಿತಿ ನಿಮಗಾಗಿ. ಸ್ನೇಹಿತರೆ, ಪ್ರತಿಷ್ಠಿತ ಕಟ್ಟಡಗಳಲ್ಲಿ ನಮ್ಮ ಭಾರತದ ಸಂಸತ್ ಭವನ ಕೂಡ ಒಂದು. ಇದು ದೇಶದ ಶಕ್ತಿ ಕೇಂದ್ರ. ದೇಶದ ಸಾಕ್ಷಿ ಪ್ರಜ್ಞೆಯಂತೆ ಸ್ಥಾಯಿಯಾಗಿ ನಿಂತಿರುವಂತಹ ಈ ಕಟ್ಟಡ ಎಲ್ಲರನ್ನೂ ಒಳಗೊಳ್ಳುವ ದೂರದೃಷ್ಟಿತ್ವದ ಪ್ರತೀಕ. ಪ್ರತಿ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕಳುಹಿಸಿದ ಸಂಸದರು ಇದೇ ಭವನದಲ್ಲಿ ಕುಳಿತುಕೊಂಡು ಕಾನೂನಿನ ನೀತಿ ನಿಯಮಗಳನ್ನು ರೂಪಿಸ್ತಾರೆ. ಇದು ಅನೇಕ ಐತಿಹಾಸಿಕ ನಿರ್ಧಾರಗಳಿಗೆ ಸಾಕ್ಷಿಯಾಗಿದೆ. ನಮ್ಮ ಸಂಸತ್ತಿನ ವೃತ್ತಾಕಾರದ ಕಲ್ಲು ಕಟ್ಟಡದ ರಚನೆ ಎಲ್ಲರನ್ನು ಒಳಗೊಂಡು ಇಡೀ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನು ಸಂಕೇತಿಸುತ್ತದೆ ಕೂಡ. ಸಂಸತ್ತು ಅನ್ನೋದು ಶಾಸಕಾಂಗದ ಸದಸ್ಯರು ಶಾಸನ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಸೇರುವಂಥ ಜಾಗ. ಇದು ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಹೊಂದಿದ್ದು ಕೆಳ ಮತ್ತು ಮೇಲ್ಮನೆಗಳನ್ನು ಪ್ರತಿನಿಧಿಸುತ್ತೆ. ವೃತ್ತಾಕಾರವಾಗಿ ನಿರ್ಮಾಣಗೊಂಡಿರುವ ಈಗಿನ ಸಂಸತ್ ಭವನದ ಕುರಿತಂತೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಇದು ಹೊಸ ಸಂಸತ್ ಭವನ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಹೊಸ ಸಂಸತ್ ಭವನದ ಕುರಿತಂತೆ ಮಾತಾಡೋಣ, ಜೊತೆಗೆ ಇಂಪಾದ ಹಾಡುಗಳು ನಿಮಗಾಗಿ.

ಶ್ರೀಕಂಠ ಚಿತ್ರದ ಹಾಡು ಪ್ರಸಾರ ಆಯಿತು. ಶಶಾಂಕ್, ಶೇಷಗಿರಿ ಮತ್ತು ಸಂಗಡಿಗರು ಹಾಡಿದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಹಾಡು ಇದು. ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಗಾನಭಜನ ಕಾರ್ಯಕ್ರಮ ಕೇಳ್ತಾ ಇದ್ದರೆ, ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಭಾರತದ ಹೊಸ ಸಂಸತ್ ಭವನದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಹೊಸ ಸಂಸತ್ ಭವನ 2020

2003 ಉದ್ಘಾಟನೆಗೊಂಡಿರೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಹಿಂದೆ 1921 ಹಳೆಯ ಸಂಸತ್ ಭವನದ ನಿರ್ಮಾಣ ಕಾರ್ಯ ಆರಂಭ ಆಯಿತು. 1927 ಅದರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತ್ತು. ಅದನ್ನು ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕೌನ್ಸಿಲ್ ಹೌಸ್ ಅಂತ ಕರೀತಾ ಇದ್ರು. ಬ್ರಿಟಿಷ್ ವಾಸ್ತುಶಿಲ್ಪಿಗಳಾದ ಎಡ್ವಿನ್ ಲ್ಯೂಟ್ರೆನ್ಸ್ ಮತ್ತು ಹರ್ಬರ್ಟ್ ಬೇಕರ್ ಅವರು ಇದನ್ನು ವಿನ್ಯಾಸಗೊಳಿಸಿದರು. ಮಧ್ಯಪ್ರದೇಶದ ಮೊರೋನಾದಲ್ಲಿರುವ ಐತಿಹಾಸಿಕ ಚೌಸತ್ ಯೋಗಿನಿ ದೇವಾಲಯದ ವಾಸ್ತುಶಿಲ್ಪದ ಪ್ರೇರಣೆಯಿಂದ ಇದನ್ನು ವೃತ್ತಾಕಾರದಲ್ಲಿ ನಿರ್ಮಿಸಲಾಗಿತ್ತು. 2023 ಹೊಸ ಕಟ್ಟಡಕ್ಕೆ ಕಲಾಪಗಳು ಸ್ಥಳಾಂತರಗೊಂಡ ನಂತರ ಭಾರತದ ಸಂವಿಧಾನ ರಚನೆಗೆ ಸಾಕ್ಷಿಯಾದ ಈ ಐತಿಹಾಸಿಕ ಕಟ್ಟಡಕ್ಕೆ ಸಂವಿಧಾನ ಸದನ ಅನ್ನುವಂಥ ಹೆಸರನ್ನು ಇಡಲಾಗಿದೆ.

ಶ್ರೇಯ ಘೋಷಾಲ್ ಮತ್ತು ಸಂತೋಷ್ ವೆಂಕಿ ಅವರು ಹಾಡಿದ ಸುಂದರಂಗ ಜಾಣ ಚಿತ್ರದ ಹಾಡು ಪ್ರಸಾರ ಆಯಿತು. ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದ್ದ ಈ ಹಾಡನ್ನು ಬರೆದವರು ಜಯಂತ್ ಕಾಯ್ಕಿಣಿ ಅವರು. ಭಾರತದ ಹೊಸ ಸಂಸತ್ ಭವನದ ಬಗ್ಗೆ ಮಾತಾಡ್ತಿದ್ದೀವಿ ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ. 6:15:50 ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 1927 ಹಳೆ ಸಂಸತ್ ಭವನದ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತ್ತು. ಅದಾದ 96 ವರ್ಷಗಳ ನಂತರ ಅಂದರೆ 2023 ಹೊಸ ಸಂಸತ್ ಭವನದ ಉದ್ಘಾಟನೆಯನ್ನು ನೆರವೇರಿ

ಸ್ಟೈಲ್ ಕಿಂಗ್ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಟಿಪ್ಪು ಮತ್ತು ಸಂಗಡಿಗರು ಹಾಡಿದ ಈ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು, ರಚನೆ ವಿ ನಾಗೇಂದ್ರ ಪ್ರಸಾದ್ ಅವರದ್ದು. ಭಾರತದ ಹೊಸ ಸಂಸತ್ ಭವನದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಈ ಹೊಸ ಸಂಸತ್ ಭವನ ಸುಮಾರು 150 ವರ್ಷಗಳಿಗಿಂತ ಹೆಚ್ಚು ವರ್ಷಗಳು ಬಾಳಿಕೆ ಬರುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ವಿವಿಧ ಭಾಗಗಳ ವಾಸ್ತುಶಿಲ್ಪದ ಶೈಲಿಗಳನ್ನು ನಾವಿಲ್ಲಿ ಕಾಣಬಹುದು. ಇದು ಸುಮಾರು 20,866 ಚದರ ಮೀಟರ್ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದೆ. ಸಂಸತ್ ಭವನ ಜ್ಞಾನದ್ವಾರ, ಶಕ್ತಿದ್ವಾರ, ಕರ್ಮದ್ವಾರ ಅನ್ನುವಂತಹ ಮೂರು ಪ್ರವೇಶ ದ್ವಾರಗಳನ್ನು ಇದು ಒಳಗೊಂಡಿದೆ. ದಿಲ್ಲಿಯಲ್ಲಿ ಪ್ರವಾಸಿಗರು ಅತಿ ಹೆಚ್ಚು ಭೇಟಿ ನೀಡುವ ತಾಣ ಯಾವುದು ಅಂದರೆ ಅದು ಸೆಂಟ್ರಲ್ ವಿಸ್ತಾ ಅವೆನ್ಯೂ. ಗಣರಾಜ್ಯೋತ್ಸವದ ವೇಳೆ ಇದನ್ನು ನೋಡೋದಕ್ಕೆ ಒಂದು ಸೊಗಸು. ದೇಶದ ನೂತನ ಸಂಸತ್ ಭವನ

ಭವನ ಕೂಡ ನಿರ್ಮಾಣಗೊಂಡಿದ್ದು ಇದೇ ಸ್ಥಳದಲ್ಲಿ. ಹೊಸ ಸಂಸತ್ ಭವನ 4 ಅಂತಸ್ತಿನ ಕಟ್ಟಡವನ್ನು ಹೊಂದಿದ್ದು 13 ಎಕರೆಯಲ್ಲಿ ನಿರ್ಮಾಣಗೊಂಡಿದೆ. ಸುಮಾರು 1200 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಈಗಿನ ರಚನೆಗಿಂತ 17,000 ಚದರ ಅಡಿ ಹೆಚ್ಚು ಸ್ಥಳ, ಜೊತೆಗೆ ಭೂಕಂಪ ನಿರೋಧಕವಾಗಿದೆ. ದೊಡ್ಡ ಸಭಾಂಗಣಗಳು, ಗ್ರಂಥಾಲಯ, ಸಾಕಷ್ಟು ಪಾರ್ಕಿಂಗ್ ಸ್ಥಳ, ಜೊತೆಗೆ ಮೀಟಿಂಗ್ ಕೊಠಡಿಗಳನ್ನು ಇದು ಹೊಂದಿದೆ. ಹೊಸ ಸಂಸತ್ ಭವನ ಹಿಂದಿನ ಸಂಸತ್ ಭವನಕ್ಕಿಂತ ದೊಡ್ಡದಾಗಿ, ಆಕರ್ಷಕವಾಗಿ, ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೊಸ ಕಟ್ಟಡದಲ್ಲಿ 1224 ಸಂಸದರು ಕುಳಿತುಕೋಬಹುದು. ಜೊತೆಗೆ ಲೋಕಸಭೆಯಲ್ಲಿ 888 ಜನ, ರಾಜ್ಯಸಭೆಯಲ್ಲಿ 384 ಸಂಸದರು ಕುಳಿತುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ.

ಸೆಲ್ಫಿ ಚಿತ್ರದ ಹಾಡು ಪ್ರಸಾರ ಆಯಿತು. ಅನುರಾಧ ಭಟ್ ಅವರು ಹಾಡಿದ ಗೀತೆ, ಅರ್ಜುನ್ ರಾಮು ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಗಾನಭಜನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:29:26 ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಭಾರತದ ಹೊಸ ಸಂಸತ್ ಭವನದ ಬಗ್ಗೆ ಮಾತಾಡ್ತಿದ್ದೀವಿ, ಜೊತೆಗೆ ಇಂಪಾದ ಹಾಡುಗಳು ಕೂಡ ಮೂಡಿ ಬರ್ತಾ ಇವೆ. ಸಾಕಷ್ಟು ಜನರು ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶಗಳನ್ನು ಕೂಡ ರವಾನಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನು ಹೇಳ್ತೀವಿ ಕೆಲವೇ ನಿಮಿಷಗಳಲ್ಲಿ. ಭಾರತದ ಹೊಸ ಸಂಸತ್ ಭವನ 2023 May 28 ಉದ್ಘಾಟನೆ ಮಾಡಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಭವನವನ್ನು ಉದ್ಘಾಟಿಸಿದರು. ಅಹಮದಾಬಾದ್ ಮೂಲದ HCP ಡಿಸೈನ್ ಸಂಸ್ಥೆಯ ಡಾಕ್ಟರ್ ಬಿಮಲ್ ಪಟೇಲ್ ಅವರು ಇದರ ವಿನ್ಯಾಸ ಮಾಡಿದ್ದು. ಟಾಟಾ ಪ್ರಾಜೆಕ್ಟ್ ಲಿಮಿಟೆಡ್ ಇದನ್ನು ನಿರ್ಮಿಸಿದೆ. ಭಾರತ ಸರ್ಕಾರದ ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ಧಿ ಯೋಜನೆಯ ಮುಖ್ಯ ಭಾಗ ಕೂಡ ಹೌದು. ಲಭ್ಯವಿರುವ ಸ್ಥಳಾವಕಾಶದ ಗರಿಷ್ಠ ಬಳಕೆ ಜೊತೆಗೆ ಭಾರತೀಯ ಜ್ಯಾಮಿತಿಯ ಸಂಕೇತವಾಗಿ ಈ ಕಟ್ಟಡವನ್ನು ತ್ರಿಕೋನಾಕಾರದಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ರೂಪಿಸಲಾಗಿದೆ. ಲೋಕಸಭೆಯಲ್ಲಿ 888 ಆಸನಗಳಿದ್ದು ಇದರ ಒಳಾಂಗಣವನ್ನು ಭಾರತದ ರಾಷ್ಟ್ರೀಯ ಪಕ್ಷಿಯಾದ ನವಿಲು ತಿಮ್ಮೇಲೆ ವಿನ್ಯಾಸಗೊಳಿಸಿದರೆ ರಾಜ್ಯಸಭೆಯಲ್ಲಿ 384 ಆಸನಗಳಿವೆ. ಇದರ ಒಳಾಂಗಣವನ್ನು ಭಾರತದ ರಾಷ್ಟ್ರೀಯ ಪುಷ್ಪವಾದ ಕಮಲ ಥೀಮ್ ಮೇಲೆ ರೂಪಿಸಲಾಗಿದೆ. ಹಾಗೆ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಲೋಕಸಭಾ ಸಭಾಂಗಣದಲ್ಲಿ 1272 ಸದಸ್ಯರು ಒಟ್ಟಿಗೆ ಕುಳಿತುಕೊಳ್ಳುವುದಕ್ಕೆ ಇಲ್ಲಿ ಅವಕಾಶವಿದೆ.

ರೆಕ್ಕೆ ಚಿತ್ರದ ಹಾಡು ಪ್ರಸಾರ ಆಯಿತು. ಅನುರಾಧ ಭಟ್ ಮತ್ತು ಟಿಪ್ಪು ಅವರು ಹಾಡಿದ ಗೀತೆ, ಕೆ ಕಲ್ಯಾಣ್ ಅವರು ಬರೆದ ಹಾಡಿಗೆ ಅರ್ಜುನ್ ಜಿನ್ನಿ ಅವರ ಸಂಗೀತವಿತ್ತು. ಹೊಸ ಸಂಸತ್ ಭವನದ ವಿಶೇಷತೆಗಳನ್ನು ನೋಡೋದಾದರೆ, ಅಧಿಕಾರ ಹಸ್ತಾಂತರದ ಐತಿಹಾಸಿಕ ಸಂಕೇತವಾದ ಚೋಳರ ಕಾಲದ ಮಾದರಿಯ ಸೆಂಗೋಲನ್ನು ಲೋಕಸಭಾ ಸ್ಪೀಕರ್ ಪೀಠದ ಬಳಿ ಸ್ಥಾಪಿಸಲಾಗಿದೆ. ಹಾಗೆ ಕಟ್ಟಡದ ಮಧ್ಯಭಾಗದಲ್ಲಿ ವಿಶಾಲವಾದ ಸಂವಿಧಾನ ಹಾಲ್ ಇದ್ದು, ಭಾರತದ ಪ್ರಜಾಸತ್ತಾತ್ಮಕ ಪಾರಂಪರಿಕ ದಾಖಲೆಗಳನ್ನು ನಾವಿಲ್ಲಿ ಕಾಣಬಹುದು. ಕಟ್ಟಡದ ಆಂತರಿಕ ಅಂಗಳದಲ್ಲಿ ಭಾರತದ ರಾಷ್ಟ್ರೀಯ ವೃಕ್ಷವಾದ ಆಲದ ಮರವನ್ನು ಕೂಡ ನೆಡಲಾಗಿದೆ. ಇದು ಭೂಕಂಪ ನಿರೋಧಕ ತಂತ್ರಜ್ಞಾನ, ಡಿಜಿಟಲ್ ಟಚ್ ಸ್ಕ್ರೀನ್ಗಳು, ಪರಿಸರ ಸ್ನೇಹಿ ವಿನ್ಯಾಸ, ಜೊತೆಗೆ ಪೇಪರ್ಲೆಸ್ ಕಾರ್ಯನಿರ್ವಹಣೆಗೆ ಸೂಕ್ತ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ.

0: ನಟ ಸಾರ್ವಭೌಮ ಚಿತ್ರದ ಹಾಡು ಪ್ರಸಾರ ಆಯಿತು. ಶ್ರೇಯ ಘೋಷಾಲ್ ಮತ್ತು ಸಂಗಡಿಗರು ಹಾಡಿದ ಗೀತೆ ಕವಿರಾಜ್ ಅವರ ರಚನೆಗೆ ಡಿ ಇಮ್ಮಾನ್ ಅವರ ಸಂಗೀತವಿತ್ತು. ಮಾತು ಮಾಹಿತಿ ಮನರಂಜನೆಯ ಹೂರಣ ಮುಂದುವರಿಯಲಿದೆ ಗಾನಭಜಾನ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮುಂಚೆ ಕೇಳೋಣ ಪ್ರದೇಶ ಸಮಾಚಾರ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کٲشرِ زبٲنۍ ہِنٛدۍ پروگرام تہٕ خبرٕ تہِ چھِ نِوٕز آن اے آر ایپ پٮ۪ٹھ دٔستِیاب.
4: آکاشوانی ہِنٛدۍ اَنیک تمل نِگلچِگلُم نِوٕز آن اے آر ایپل کِڑکُم.

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪಸಮಿತಿ ರಚನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ಎಸ್ಐಆರ್ ಕರ್ತವ್ಯದಿಂದ ಶಿಕ್ಷಕರನ್ನು ಮುಕ್ತಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ಸಚಿವ ಮಧು ಬಂಗಾರಪ್ಪ ಮನವಿ. ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಬರಗಾಲ ಹಿನ್ನೆಲೆ ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಹಾಗೂ ನಂದಿನಿ ಹಾಲಿನ ದರ ಏರಿಕೆ ವಿಚಾರ ನಾಳೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಂಎಫ್ ನಿರ್ಧಾರ. ಪೌರ ಕಾರ್ಮಿಕರ ಭತ್ಯೆ ಹೆಚ್ಚಳ ಹಾಗೂ ಉಪಹಾರ ಭತ್ಯೆಯನ್ನು 35 ರೂಪಾಯಿಯಿಂದ 70 ರೂಪಾಯಿಗೆ ಏರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪಸಮಿತಿ ರಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಮಾಜ ಕಲ್ಯಾಣ ನಗರಾಭಿವೃದ್ಧಿ ಇಲಾಖೆಯ ಪ್ರಮುಖರನ್ನು ಉಪಸಮಿತಿಗೆ ನೇಮಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪೌರ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಕೆಪಿಎಸ್ ಮಾದರಿಯಲ್ಲಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಲಾಗುವುದು, ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನಿಯೋಜಿಸುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಕರನ್ನು ಎಸ್ಐಆರ್ ಸೇರಿದಂತೆ ಇತರ ಸೇವಾ ಕಾರ್ಯಗಳಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ.

0: ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ, ಆಯೋಗ ಮಾನವೀಯತೆ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಜಾತಿಗಣತಿ, ವಿವಿಧ ಸಮೀಕ್ಷೆಗಳು ಹಾಗೂ ಆಡಳಿತಾತ್ಮಕ ಸರ್ವೆ ಕಾರ್ಯಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ಬಳಸಿಕೊಳ್ಳದಂತೆ ಹೊಸ ಮಸೂದೆ ರೂಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಟೀಚರ್ಸ್ನ ಅದರ್ ದನ್ ಟೀಚಿಂಗ್ ಯು ಶುಡಂಟ್ ಯೂಸ್, ಬೇರೆ ಕೆಲಸಕ್ಕೆ ನೀವು ಯೂಸ್ ಮಾಡಬಾರ್ದು ಅಂತ. ಏನೋ ಅನಿವಾರ್ಯವಾಗಿ ಕೆಲಸದ ಎಲೆಕ್ಷನ್ಗೆ ಮಾತ್ರ ಅಂತ ಹೇಳಿದರೆ ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ನೀವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವಿಧಾನಸೌಧದಲ್ಲಿ ತಗೊಳ್ಳಿ, ಯಾವುದೇ ಆಫೀಸಲ್ಲಿ ತಗೊಳ್ಳಿ, ಅದರಲ್ಲಿ 60-70% ಎಲ್ಲ ಸರ್ಕಾರಿ ನೌಕರರು ಎಲ್ಲಿ ಕೆಲಸ ಇದ್ದೀರಾ ಅಂತ ಹೇಳಿದರೆ SIR ಇದ್ದೀವಿ. ಸೊ ಯಾರು ಜನರು ಅರ್ಜಿ ತೊಗೊಂಡು ಹೋಗ್ಬೇಕಂದ್ರೂ ಆಗ್ತಾ ಇಲ್ಲ. ಅದಕ್ಕೆ ನನಗನ್ಸುತ್ತೆ ನಾವು ಶಿಕ್ಷಕರನ್ನು ಈ ಥರದ ದುರ್ಬಳಕೆ ಮಾಡಿದರೆ, ದುರ್ಬಳಕೆ ಅಂತಲೇ ಅನಿವಾರ್ಯವಾಗಿ ಹೇಳಬೇಕು, ಅದು ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಅಮೆಂಡ್ಮೆಂಟ್ ತಂದು ಮಾಡಬೇಕಾಗ್ತದೆ, ಅಮೆಂಡ್ಮೆಂಟ್ ಆದಷ್ಟು ಬೇಗ ನಾವು ಮಾಡ್ತೀವಿ.
0: ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ಬಂದಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಿಂಗಾಪುರದಲ್ಲಿಂದು ಅಲ್ಲಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವೆ ಗಾನ್ ಸಿಯೋ ಹುವಾಂಗ್ ಅವರೊಂದಿಗೆ ಮಾತುಕತೆ ನಡೆಸಿ ಏರೋಸ್ಪೇಸ್, ರಕ್ಷಣೆ, ಸೆಮಿಕಂಡಕ್ಟರ್, ವಾಯುಯಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕರ್ನಾಟಕ ಸಿಂಗಾಪುರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ಬೆಂಗಳೂರಿನಲ್ಲಿ ನಡೆಯುವ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಸಿಂಗಾಪುರದ ಉದ್ಯಮಿಗಳ ನಿಯೋಗ ಭಾಗವಹಿಸುವಂತೆ ಎಂಬಿ ಪಾಟೀಲ್ ಆಹ್ವಾನಿಸಿದ್ದಾರೆ. ಈ ನಡುವೆ ಸಿಂಗಾಪುರದಲ್ಲಿನ ಉದ್ಯಮಿ ರೋಹಿತ್ ಭಂಡಾರಿ ಅವರೊಂದಿಗೆ ಎಂಬಿ ಪಾಟೀಲ್ ರಾಜ್ಯದಲ್ಲಿ ಡೇಟಾ ಸೆಂಟರ್ ಹೂಡಿಕೆ ವಿಸ್ತರಣೆ ಕುರಿತು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಐಟಿಪಿಎಲ್ನಲ್ಲಿ ಈಗಾಗಲೇ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡೇಟಾ ಸೆಂಟರ್ ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆಯು ರಾಜ್ಯದಲ್ಲಿ ಮತ್ತಷ್ಟು ಪರಿಸರ ಸ್ನೇಹಿ ಮತ್ತು ಅತ್ಯಾಧುನಿಕ ಡಿಜಿಟಲ್ ಮೂಲಸೌಕರ್ಯ ವಿಸ್ತರಿಸಲು ಆಸಕ್ತಿ ತೋರಿದೆ. ಬರಗಾಲ ಕುರಿತಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಇನ್ನೂ ಮಾತುಕತೆ ನಡೆಸಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ರಾಜೀನಾಮೆ ನೀಡಿದ ಶಾಸಕರ ಕ್ಷೇತ್ರವನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ, ಬರಪೀಡಿತ ಪ್ರದೇಶಗಳನ್ನು ಸಂಪೂರ್ಣವಾಗಿ ಇನ್ನೂ ಘೋಷಿಸಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಬದ್ಧವಾಗಿದ್ದು ತಕ್ಷಣಕ್ಕೆ SDRF ನಿಧಿ ಬಳಸಿಕೊಳ್ಳುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕರ್ನಾಟಕದ GI ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದ ಗುಲ್ಬರ್ಗಾ ತೊಗರಿಬೇಳೆಯನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಪ್ರಸ್ತುತ ಮಾರುಕಟ್ಟೆ ದರ ಪ್ರತಿ ಕೆಜಿಗೆ 60 ರೂಪಾಯಿಗಳಷ್ಟಿದ್ದರೆ ರಫ್ತು ಆಧಾರಿತ ಮಾರ್ಗದ ಮೂಲಕ ರೈತರಿಗೆ ಪ್ರತಿ ಕೆಜಿಗೆ 82 ರೂಪಾಯಿ ಆದಾಯ ಲಭ್ಯವಾಗಲಿದೆ. ಈ ಉಪಕ್ರಮವು ರೈತ ಉತ್ಪಾದಕ ಸಂಸ್ಥೆಗಳಿಗೆ ರಫ್ತು ಆಧಾರಿತ ಮೌಲ್ಯ ಸರಪಳಿಗಳಲ್ಲಿ ಹೆಚ್ಚು ನಿಕಟವಾಗಿ ಭಾಗವಹಿಸಲು ಮತ್ತು ಉತ್ಪಾದಕರನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ KMF ಕೇಂದ್ರ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಹಾಲಿನ ದರ ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಹಾಲು ಒಕ್ಕೂಟಗಳು ಮನವಿ ಮಾಡಿದೆ. ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಮನವಿ ಸಲ್ಲಿಸಲಾಗಿದ್ದು ನಾಳೆ ಮುಖ್ಯಮಂತ್ರಿ ಭೇಟಿಯಾಗಿ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಹಿತ ಕಾಪಾಡುವುದು ತಮ್ಮ ಉದ್ದೇಶ ಎಂದು ಹೇಳಿದ್ದಾರೆ. ಹಾಲಿನ ದರ ಏರಿಕೆ ಸಂಬಂಧ ಹಾಲು ಒಕ್ಕೂಟಗಳ ನಿಯೋಗ ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತ್ತು. ಈ ವೇಳೆ ಪ್ರಸ್ತಾವನೆ ಸಲ್ಲಿಸುವಂತೆ KMFಗೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದರು. ಇದರ ಬೆನ್ನಲ್ಲೇ ಇಂದು ಒಕ್ಕೂಟಗಳು ಸಭೆ ನಡೆಸಿದ್ದು ಹಾಲಿನ ದರ ಏರಿಕೆ ಬಗ್ಗೆ ತೀರ್ಮಾನ ಕೈಗೊಂಡಿದ್ದಾರೆ. ಆರ್ಥಿಕ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಇದೇ ತರ ಟಿಪ್ಪಣಿ ಬಂದಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ.

ಿದ್ದಾರೆ ಎಂದು ಹೇಳಿದ್ದಾರೆ. ಹಣಕಾಸಿನ ದುಸ್ಥಿತಿಯನ್ನು ಒಪ್ಪಿಕೊಂಡು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ವೇದಿಕೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021ರಲ್ಲಿ ಆರಂಭವಾಗಿದ್ದು ದೇಶದ ರೈಲ್ವೆಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಸಹಕಾರಿಯಾಗಿದೆ. ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಗತಿಶಕ್ತಿ ಸರಕು ಟರ್ಮಿನಲ್ಗಳನ್ನು ನಿರ್ಮಿಸಲು ಹಾಗೂ ನವೀನ ಮೆಟ್ರೋ ವ್ಯವಸ್ಥೆ ನಿರ್ಮಾಣ ವಿಧಾನಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, 2ನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆಗಳನ್ನು ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವ ರಾಜಕೀಯ ಪಕ್ಷಗಳು ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನ ನೀಡಿದ್ದಾರೆ. 5 ದಿನಗಳ ಕಾಲ ನಿತ್ಯ 4,000 ಕ್ಯೂಸೆಕ್ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿರುವುದನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಹೋರಾಟಗಾರರು ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಕಾವೇರಿ ನ್ಯಾಯಾಧಿಕರಣದ ತೀರ್ಪು ರಾಜ್ಯದ ರೈತರಿಗೆ ಹಾಗೂ ಜನರಿಗೆ ತೀವ್ರ ಅನ್ಯಾಯವೆಸಗಿದೆ. ನಾಡು, ನುಡಿ ಹಾಗೂ ಜಲದ ಹಿತಾಸಕ್ತಿಯನ್ನು ಬಲಗೊಳ್ಳುವ ಇಂತಹ ಮಂಡಳಿಯ ಅಗತ್ಯವಿಲ್ಲ. ಕೂಡಲೇ ಅದನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೌರ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಸಚಿವ ಸಂಪುಟ ಉಪ ಸಮಿತಿ ರಚನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ಎಸ್ಐಆರ್ ಕರ್ತವ್ಯದಿಂದ ಶಿಕ್ಷಕರನ್ನು ಮುಕ್ತಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ಸಚಿವ ಮಧು ಬಂಗಾರಪ್ಪ ಮನವಿ. ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಬರಗಾಲ ಹಿನ್ನೆಲೆ ರಾಜ್ಯಕ್ಕೆ ಸಹಕಾರ ನೀಡಲು ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಹಾಗೂ ನಂದಿನಿ ಹಾಲಿನ ದರ ಏರಿಕೆ ವಿಚಾರ ನಾಳೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಂಎಫ್ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಸ್ವಚ್ಛತೆಯ ಸೇವೆ 2026
1: ಭಾರತ ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯು ದೇಶದ ಅಭಿವೃದ್ಧಿಗೆ.
1: ಇದೇ ಮಹಾತ್ಮರ ಮೊದಲ ಆದ್ಯತೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
4: ಆ ಭಾಗ್ಯವೇ ಇಟ್ಸ್ ಆನ್ ದ ವೇ ನಾಟ್ ಫಾರ್ ಅವೇ ಆ ಕಾಲವೇ.
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026
4: ಕೇಳಮ್ಮ ನಾಳೆಯೆಲ್ಲ ನಮ್ಮದೇ, ಇದನ್ನೆಂದು ಭೂಮಿ ಕೂಡ ನಂಬಿದೆ.
5: ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಸೋಜಿಗ ಚಿತ್ರದ ಹಾಡನ್ನ ಕೇಳೋಣ. ಹಾಡಿದ್ದಾರೆ ಸುನಾದ್ ಗೌತಮ್ ಮತ್ತು ಸತೀಶ್. ರಮಾನಂದ ನಾಯಕ್ ಅವರ ರಚನೆಗೆ ಸುನಾದ್ ಗೌತಮ್ ಅವರ ಸಂಗೀತವಿದೆ.

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಚ್ ರಾಜಾರಾವ್ ಫ್ರೆಂಚ್, ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರು, ಭಾಷಾ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳನ್ನು ಮಾಡಿದವರು. ಭಾರತೀಯ ಧರ್ಮ, ತತ್ವ, ಕಲೆ, ಭಾಷಾಶಾಸ್ತ್ರ ಇವುಗಳನ್ನು ಇಂಗ್ಲಿಷ್ಗೆ ಕೊಂಡು ಹೋದವರು. ರಾಜಾರಾವ್ ಅವರು ಪ್ಯಾರಿಸ್ನ ಪತ್ರಿಕೆಗಳ ಸಂಪಾದಕ ಮಂಡಳಿಗಳಲ್ಲಿ ಇದ್ದರು. 1930 ವೇಳೆಗೆ ಕಥೆಗಳನ್ನು ಬರೆಯಲು ಆರಂಭಿಸಿದರು. ಕಾಂತಾಪುರ ಅವರ ಜನಪ್ರಿಯ ಇಂಗ್ಲಿಷ್ ಕಾದಂಬರಿ ಲಂಡನ್ನಲ್ಲಿ ಪ್ರಕಟವಾಯಿತು. ಚೇಂಜಿಂಗ್ ಇಂಡಿಯಾ, ವೆದರ್ ಇಂಡಿಯಾ, ಮೀನಿಂಗ್ ಆಫ್ ಇಂಡಿಯಾ, ಹೀಗೆ ಭಾರತದ ಮಹತ್ವ ಸಾರುವ ಲೇಖನಗಳನ್ನು ಅವರು ಇಂಗ್ಲಿಷ್ನಲ್ಲಿ ಬರೆದರು. ಆಂಗ್ಲ ಕಥಾ ಸಾಹಿತ್ಯದಲ್ಲಿ, ಕಾದಂಬರಿ ಸಾಹಿತ್ಯದಲ್ಲಿ ತಮ್ಮ ಛಾಪು ತೋರಿಸಿದ ಹಾಸನದ ರಾಜಾರಾಯರು ಆ ಕಾಲದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಾಗಿದ್ದರು. ಕೇಳೋಣ ಎಚ್ ರಾಜಾರಾಯರ ಧ್ವನಿ.
2: ಶಬ್ದ ಅಂತನ್ಬಿಟ್ಟು ನಾವು ಸುಮ್ಮನೆ ಅಂತೀವಿ. ಒಂದು ಪದಾರ್ಥ ಇದೆ, ಒಂದು ಗ್ಲಾಸ್ ಇದೆ ನೋಡಿ, ಈ ಗ್ಲಾಸ್ ಅರ್ಥ ಮಾಡ್ಕೋಬೇಕಾದ್ರೆ ಅದು ಏನು, ಅದಕ್ಕೆ ಅದು ನೋಡೋದಕ್ಕೆ ನೋಡಿದಾಗ ನೋಡೋದು ಅದರ ಅದರ ಫಾರ್ಮ್ ಇದೆಯಲ್ಲ, ಅದಕ್ಕೆ ಏನು, ಅದು ಎಲ್ಲಿ ಕಟ್ ಮಾಡ್ತೀರಿ ಅದನ್ನ, ಎಲ್ಲಿ ನೋಡದೆ ಇಲ್ಲದೆ ಹೋದರೆ ಗ್ಲಾಸ್ ಇಲ್ಲ, ಗ್ಲಾಸ್ ಇಲ್ಲದೆ ಹೋದ್ರೆ ನಾನು ನೋಡೋದಿಲ್ಲ, ಅದನ್ನ ಎರಡು ಒಂದೇ, ಅದು ಎಲ್ಲಿ ಕಟ್ ಮಾಡ್ತೀರಿ, ಆಗೋದಿಲ್ಲ. ಅದು ಅದಕ್ಕೆ ನಾನು ಹೇಳೋದು, ಅದ್ವೈತ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಲ್ಲರೂ ಮೋಕ್ಷ, ಎಲ್ಲರಿಗೂ ಮೋಕ್ಷ ಆಗಿದೆ, ಆಗಲಿ ಮೋಕ್ಷ ಸಿಕ್ಕಿದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ಈಗ ಸುಮ್ಮನೆ ಅದು ಏನೋ ಅನುಭವ ನೋಡಿದ್ರೆ, ಈ ಗ್ಲಾಸ್ ನೋಡಿ ನನ್ನ ಕಣ್ಣು ಮೇಲೆ ಹೋಗಿ, ತಲೆ ಮೇಲೆ ನನ್ನ ಮನಸ್ಸಿಗೆ ಹೋಗಿ, ಅಲ್ಲಿಂದ ಯಾವಾಗ ನಂಗೆ ತಿಳಿಯುತ್ತೋ

0: ಆವಾಗ ಗ್ಲಾಸ್ ಆಗುತ್ತೆ ಅಂದರೆ ಅಲ್ಲಿಲ್ಲ ಇಲ್ಲಿದೆ. ಯಾಕಂದರೆ ನಾನು ಒಂದು ವಿಷಯ ನೋಡಿ, ನಾವು ಮಾತಾಡ್ತಿದ್ವಿ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನಮಗೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಶಬ್ದ ಎಲ್ಲಿಂದ ಬರುತ್ತೆ? ಅದು ಪರವಾಕ್ಯ ಅಂತಂತಾರಲ್ಲ, ಪರ ಮಧ್ಯಮ ಆಮೇಲೆ ಹೇಳ್ಬಿಟ್ಟು ಫೋರ್ ಪಾರ್ಟ್ಸ್ ಇದೆ, ಪಶ್ಯಂತಿ ಆಮೇಲೆ ಇನ್ನೊಂದು ವೈಖಾರಿ, ಪರಾಪಶ್ಯಂತಿ ಪರ ಮಧ್ಯಮ ಪರ ಪಶ್ಯಂತಿ ಮಧ್ಯಮ ವೈಖಾರಿ ಅಂದ್ಬಿಟ್ಟು ಆ ಫೋರ್ ಲೆವೆಲ್ಸನ್ನು ನೋಡಿದ್ರೆ ಪರವಾಕ್ಯನೇ ನಿಜವಾದ ವಾಕ್ಯ. ಅದು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ಅದನ್ನು ನಾನು ಹೇಳೋದು, ನಿಮ್ಗೆ ಯಾವಾಗ ನಿಮ್ಗೆ ನಿಮ್ಮ ಶರೀರ ಇಲ್ವೋ ನಿಮ್ಮ ಮನಸ್ಸಿಲ್ವೋ ಅದೇ ಆವಾಗ ನಾವೊಂದು ಒಂದು ಇದೇ ಮಂಡ್ಯಾನ ನಮ್ಮ ಗುರುದೊಂದು ಶ್ಲೋಕ ಹೇಳ್ತೀನಿ. ಜಾತಿ ನೀತಿ ಕುಲಗೋ ಕುಲಗೋತ್ರಮೆಲ್ಲಮೇ ನಾಮರೂಪ ಗುಣದೋಷ ಜಾತವಂ ದೇಶಕಾಲ ವಿಷಯಾದಿ ವರ್ತಿ ಜ್ಞಾನ್ ಏಕನ್ ಅದ್ವಯನ ನಾಮಯನ್ ಪರನ್. ಜಾತಿ ಇಲ್ಲ, ನೀತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಕುಲಗೋತ್ರ ನಾಮರೂಪಗಳು ದೇಶಕಾಲ ವಿಷಯಾದಿ ವಿಷಯಾದಿ ವರ್ತಿನ ಐ ಆಮ್ ಬಿಯಾಂಡ್ ಆಲ್ ಆಲ್ ಕ್ಯಾಟಗರೀಸ್ ಅವನು ಏಕನ್ ಅದ್ವಯನ್ ಅನಾಮಯನ್ ಪರನ್. ಅದು ನನ್ನ ನಿಜವಾದ ಸತ್ಯ. ಸುಖವಾಗಿರಿ ಅಂದ್ಬಿಟ್ಟು ಅವ್ರ ಸುಖಕ್ಕೋಸ್ಕರ ಅದನ್ನು ಪಬ್ಲಿಷ್ ಮಾಡ್ತಾನೆ. ನೀವು ಯೋಚನೆ ಮಾಡ್ತಿರುವ ಕಮ್ಯುನಿಕೇಷನ್ ನಿಮ್ಮ ಜೊತೆಲಿ ನಿಮ್ಮ ಕೈಲಿ ಮಾಡಿಸ್ಕೊಂಡ್ರೆ ಅಂದರೆ ನೀವು ಏನು ಯೋಚನೆ ಮಾಡ್ತೀನಿ ಅದು ನೀವೇ ಅರ್ಥ ಆದರೆ ಅವು ಇನ್ನೊಬ್ರಿಗೆ ಹೇಳ್ಬೋದು ಅಲ್ವೇ ಅಲ್ವೇ. ಅದೇ ನಾನು ಅದೇ ಹೇಳೋದು, ನೀವು ಸರಿಯಾಗಿ ಗಾಂಧೀಜಿ ನೋಡಿ ಯಾವಾಗಲೂ ತನಗೆ ತಾವೇ ಮಾತಾಡ್ತಾ ಇದ್ರು, ಹಾಗೆ ನಾವು ನಮಗೆ ತಾವೇ ಮಾತಾಡಿದ್ರೆ ಒಂದು ಪುಸ್ತಕ ಬರುತ್ತೆ. ಅದು ನಾವು ಸರಿಯಾಗಿ ಶುದ್ಧವಾಗಿ ಭಾಳ ಸತ್ಯವಾಗಿ ನಾನು ಹೇಳಿದ್ರೆ ಅದು ಎಲ್ಲರಿಗೂ ಅರ್ಥವಾಗುತ್ತೆ. ಯಾರು ತಿಳ್ಕೋಬಹುದು ಶಕ್ತಿ ಇದೆಯೋ ಅವ್ರಿಗೆ ಅರ್ಥವಾಗುತ್ತೆ. ನಾನು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಇಂಗ್ಲೀಷ್ನಲ್ಲಿ ಯಾರೂ ಮಾಡಿಲ್ಲ ಈ ಥರ ಅಂತ ಹೇಳ್ತಾರಪ್ಪ ಹೇಳ್ತಾರೆ. ಅದು ಭಾಳ ಭಾಳ ಒರಿಜಿನಲ್ ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳೋದು, ನಾನು ಹೇಳ್ತೀನಿ ನನಗೆ ಅವ್ರು ಹೇಳೋದು ಹೇಳ್ತಾರೆ. ಭಾಳ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ, ಯಾಕೆಂದರೆ ನಾನು ಯಾವಾಗಲೂ ಸತ್ಯ ಹೇಳಬೇಕು ಅಂದ್ಬಿಟ್ಟು ಏನು ಮಾಡೋದು ಸತ್ಯದಿಂದ ಮಾಡಬೇಕು ಅಂದ್ಬಿಟ್ಟು ನಾನು ಯಾವ ವಾಕ್ ಇದೆಯೋ ಆ ವಾಕ್ಯನ್ನು ಸರಿಯಾಗಿ ಸತ್ಯವಾಗಿ ಹೇಳಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದರಿಂದ ಅದರ ಶಕ್ತಿ ಬರುತ್ತೆ, ಅಲ್ಲದೆ ಅದರ ಸತ್ಯವೂ ಬರುತ್ತೆ. ಅದು ಗುರುಗಳ ಆಶೀರ್ವಾದ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಎಚ್ ರಾಜಾರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪೌರಕಾರ್ಮಿಕರ ಭತ್ಯೆ ಹೆಚ್ಚಳ ಹಾಗೂ ಉಪಹಾರ ಭತ್ಯೆಯನ್ನು 35 ರೂಪಾಯಿಯಿಂದ 70 ರೂಪಾಯಿಗೆ ಏರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ರಾಜ್ಯಮಟ್ಟದ ಪೌರಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಅಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಅಕ್ಟೋಬರ್ 30ರವರೆಗೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಬ್ಯಾಂಕ್ ನೌಕರರ ಒಕ್ಕೂಟವು ಇದೇ 28ರಿಂದ 30ರವರೆಗೆ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬರುವ ಭಾನುವಾರ ಬ್ಯಾಂಕುಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಂಜುನಾಥ್ ಆರ್ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಹಂಪಿಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಇದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಸಿ ಮನ್ನಿಕೇರಿ ಹೇಳಿದ್ದಾರೆ. ಹಂಪಿಯ ಇತಿಹಾಸ ಮತ್ತು ಪಾರಂಪರಿಕ ಮಹತ್ವವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟನಲ್ಲಿ ಆಯೋಜಿಸಲಾಗಿದ್ದ ಪಾರಂಪರಿಕ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವ ರೊನಾಲ್ಡ್ ಲಮೋಲಾ ಮತ್ತು ಬ್ರೆಜಿಲ್ನ ವಿದೇಶಾಂಗ ಸಚಿವ ಮೌರೋ ಮಿಯೆರಾ ಅವರೊಂದಿಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಭಯೋತ್ಪಾದನೆಯ

ವಿರುದ್ಧ ಶೂನ್ಯ ಸಹಿಷ್ಣುತೆಯ ನಿಲುವಿಗೆ ತಮ್ಮ ಬದ್ಧತೆಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಶಾರ್ಟ್ಫುಟ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ಭಾರತದ ಮನ್ಪ್ರೀತ್ ಕೌರ್ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಸಾಧನೆಯೊಂದಿಗೆ ಏಷ್ಯನ್ ಕ್ರೀಡಾಕೂಟದ ಶಾರ್ಟ್ಫುಟ್ ಸ್ಪರ್ಧೆಯಲ್ಲಿ ಪದಕ ಗೆದ್ದ ಮೂರನೇ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. 36 ವರ್ಷ ವಯಸ್ಸಿನ ಮನ್ಪ್ರೀತ್ 17.17 ಮೀಟರ್ಗಳ ಅತ್ಯುತ್ತಮ ಎಸೆತಗಳನ್ನು ದಾಖಲಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಹಾಗೂ ಸುದ್ದಿ ಮುಖ್ಯಾಂಶಗಳು 8:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

7:04:26. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಭಾರತದ ಹೊಸ ಸಂಸತ್ ಭವನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದ ದೇಗುಲವಾದಂತಹ ಹೊಸ ಸಂಸತ್ ಭವನ 150 ವರ್ಷಗಳಿಂದ ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ 3 ಮುಖ್ಯ ದ್ವಾರಗಳಿದೆ: ಜ್ಞಾನದ್ವಾರ, ಶಕ್ತಿದ್ವಾರ ಮತ್ತು ಕರ್ಮದ್ವಾರ. ಇದರಲ್ಲಿ VIPಗಳು, ಸಂಸದರು ಜೊತೆಗೆ ಸಂದರ್ಶಕರಿಗೆ ಪ್ರತ್ಯೇಕ ಪ್ರವೇಶ ದ್ವಾರಗಳನ್ನು ವ್ಯವಸ್ಥೆಗೊಳಿಸಲಾಗಿದೆ. ಐತಿಹಾಸಿಕ ಮಹತ್ವದ್ದು ಎಂದು ಹೇಳಲಾದಂತಹ ಸೆಂಗೋಲ್ ಅಥವಾ ಅಧಿಕಾರ ದಂಡ ಅಂತ ನಾವೇನು ಕರಿತೀವಿ, ಇದನ್ನು ಕೂಡ ಹೊಸ ಭವನದಲ್ಲಿ ನಿರ್ಮಾಣಗೊಳಿಸಲಾಗಿದೆ. ಇದು 5 ಅಡಿ ಎತ್ತರವಿದ್ದು ತುದಿಯಲ್ಲಿ ಚಿಕ್ಕ ನಂದಿ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದು. ಲೋಕಸಭಾ ಸ್ಪೀಕರ್ ಅವರ ಪೀಠದ ಸಮೀಪ ಈ ಸಂಗೋಲನ್ನು ಪ್ರತಿಷ್ಠಾಪಿಸಲಾಗಿದೆ.

ವಿಜಯ್ ಪ್ರಕಾಶ್ ಅವರು ಹಾಡಿದ ರಾಜ್ಕುಮಾರ ಚಿತ್ರದ ಹಾಡು ಮೂಡಿಬಂತು. ಸಂತೋಷ್ ಆನಂದರಾಮ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಹಳೆಯ ಸಂಸತ್ ಕಟ್ಟಡ ಸುಮಾರು 100 ವರ್ಷಗಳಷ್ಟು ಪುರಾತನವಾದದ್ದು. ಇದು ವಸಾಹತುಶಾಹಿ ಯುಗದ ಕಟ್ಟಡ ಆಗಿತ್ತು. ಸಂಸತ್ ಸದಸ್ಯರು ಜೊತೆಗೆ ಸಿಬ್ಬಂದಿಗೆ ಸ್ಥಳಾವಕಾಶದ ಕೊರತೆ ಎದುರಾಗಿತ್ತು. ಅಲ್ಲದೆ ಕಟ್ಟಡದ ಸ್ಥಿರತೆ ಬಗ್ಗೆ ಕೂಡ ಪ್ರಶ್ನೆ ಇದ್ದಿತ್ತು. ಸಾಕಷ್ಟು ಸಲ ದುರಸ್ತಿ, ಪುನರ್ ನಿರ್ಮಾಣ, ಸುಣ್ಣ ಬಣ್ಣ ಎಲ್ಲವನ್ನ ಇದ್ಕೊಂಡಿತ್ತು. ಭೂಕಂಪ ನಿರೋಧಕವಲ್ಲದ ಕಟ್ಟಡವಾಗಿದ್ದು ಅದರಲ್ಲಿ ಯಾವುದೇ ಮಾರ್ಪಾಡು ಮಾಡುವುದು ಅದರ ರಚನಾತ್ಮಕ ಸಮಗ್ರತೆಯೊಂದಿಗೆ ರಾಜಿ ಮಾಡಿಕೊಂಡಂತಾಗಿತ್ತು. ಹೀಗಾಗಿ 2010 ಆರಂಭದಲ್ಲಿ ಹೊಸ ಕಟ್ಟಡ ನಿರ್ಮಾಣ ವಿಷಯ ಪ್ರಸ್ತಾಪವಾಗಿತ್ತು. 2012 ಅಂದಿನ ಸ್ಪೀಕರ್ ಅವರು ಅಸ್ತಿತ್ವದಲ್ಲಿರುವ ಸಂಕೀರ್ಣವನ್ನು ಬದಲಿಸುವ ಪರ್ಯಾಯ ಆಯ್ಕೆಗಳ ಅನ್ವೇಷಣೆಗೆ ಸಮಿತಿಯೊಂದನ್ನು ರಚಿಸಿಯೇ ಬಿಟ್ಟರು. ಅದರ ಪರಿಣಾಮವಾಗಿ ಇವತ್ತು ವ್ಯವಸ್ಥಿತ ಹಾಗೂ ವಿಶಾಲವಾದಂತಹ ನೂತನ ಕಟ್ಟಡ ತಲೆ ಎತ್ತಿದೆ. ಇನ್ನು ಹಳೆಯ ಕಟ್ಟಡವನ್ನು ಭಾರತದ ರಾಷ್ಟ್ರೀಯ ಪರಂಪರೆಯ ಸಂಕೇತವಾಗಿ ಸಂರಕ್ಷಿಸಲಾಗ್ತಾ ಇದೆ.

ಮನು ಮತ್ತು ಸಂಗಡಿಗರು ಹಾಡಿದ ಉಪೇಂದ್ರ ಚಿತ್ರದ ಹಾಡು ಪ್ರಸಾರ ಆಯಿತು. ಉಪೇಂದ್ರ ಅವರ ರಚನೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಭಾರತದ ಹೊಸ ಸಂಸತ್ ಭವನದ ನಿರ್ಮಾಣಕ್ಕಾಗಿ ದೇಶದ ವಿವಿಧ ಸ್ಥಳಗಳಿಂದ ವಸ್ತುಗಳನ್ನು ಬಳಸಿಕೊಂಡಿರೋದನ್ನು ನಾವು ಕಾಣಬಹುದು. ತೇಗದ ಮರವನ್ನು ನಾಗ್ಪುರದಿಂದ ತಂದರೆ ಕೆಂಪು ಮತ್ತು ಬಿಳಿ ಮರಳುಗಲ್ಲು ರಾಜಸ್ಥಾನದ ಸಮೃದ್ಧರದಿಂದ ಬಂದಿದೆ. ಹಾಗೆ ಕೇಸರಿಯ ಹಸಿರು ಕಲ್ಲನ್ನು ಉದಯಪುರದಿಂದ, ಕೆಂಪು ಗ್ರಾನೈಟನ್ನು ಅಜ್ಮೀರ್ನ ಲಾಖಾದಿಂದ ಸಂಗ್ರಹಿಸಲಾಗಿದೆ. ಬಿಳಿ ಅಮೃತ ಶಿಲೆಯನ್ನು ರಾಜಸ್ಥಾನದ ಅಂಬಾಜಿಯಿಂದ ತರಿಸಲಾಗಿದೆ. ಸಂಸತ್ ಭವನದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಫಾಲ್ಸ್ ಸೀಲಿಂಗ್ ಆಗಿ ಬಳಸಲಾದಂತಹ ಉಕ್ಕಿನ ರಚನೆಗಳು ದಮನ್ ಮತ್ತು ದಿಯುನಿಂದ ಬಂದಂಥವುಗಳು. ಕಲ್ಲಿನ ಜಾಲರಿ ಕೆಲಸದಲ್ಲಿ ಇರೋದು ರಾಜಸ್ಥಾನದ ರಾಜನಗರ ಮತ್ತು ಉತ್ತರ ಪ್ರದೇಶದ ನೋಯ್ಡಾದವರ ಕೌಶಲ. ಕಾಂಕ್ರೀಟ್ ಮಿಶ್ರಣದಲ್ಲಿ ಬಳಸಲಾಗಿರುವ ಮರಳು ಅಥವಾ ಎಂ ಸ್ಟ್ಯಾಂಡ್ ಬಂದಿರುವಂತಹದ್ದು ಹರಿಯಾಣದ ಚಕ್ರಿ ದಾದ್ರಿಯಿಂದ. ಇದರಲ್ಲಿ ಬಳಕೆಯಾಗಿರುವ ಕಾರ್ಪೆಟ್ಗಳನ್ನು ಉತ್ತರ ಪ್ರದೇಶದಿಂದ ತರಿಸಲಾಗಿದೆ. ಒಂದರ್ಥದಲ್ಲಿ ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ದೇಗುಲವನ್ನು ನಿರ್ಮಿಸುವುದಕ್ಕೆ ಇಡೀ ದೇಶವೇ ಒಂದಾಗಿದೆ. ಇದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಗೆ ಒಂದು ಉತ್ತಮ ಉದಾಹರಣೆ ಅಂತಲೇ ಹೇಳಬಹುದು.

ಸೂರ್ಯವಂಶ ಚಿತ್ರದ ಇಂಪಾದ ಹಾಡು ಪ್ರಸಾರ ಆಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ಎಸ್ ನಾರಾಯಣ ಅವರು ಬರೆದ ಗೀತೆ ಇದು. ಕೇಳ್ತಾ ಇದ್ದೀರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಮುಸುಕಿಹುದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮಸಕಿನಲ್ಲಿ ಹುದುಗಿಹವು ಮೋಹಮೂಲಗಳು. ಮುಸುಕಿಹುದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮಸಕಿನಲ್ಲಿ ಹುದುಗಿಹವು ಮೋಹಮೂಲಗಳು. ನಿಸಿಮುಚ್ಚಿಹುದು ದಿನಪಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ. ನಿಸಿಮುಚ್ಚಿಹುದು ದಿನಪಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ.

ಮುಖ್ಯ ಕಾಣಿಸಿಲ್ಲ, ಯಾಕಂದ್ರೆ ಮುಸುಕಿ ಹೋದು ಹುಟ್ಟಳಿವುಗಳ ಕಾರಣವ ಮಬ್ಬು. ಮಸಕಿನಲ್ಲಿ ಹುದುಗಿಹೋ ಮೋಹ ಮೂಲಗಳು, ನಿಶಿ ಮುಚ್ಚಿ ಹೋದು ದಿನಪ ಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ. ಎಷ್ಟು ಸುಂದರವಾದ ಹಿಂದಿನ ಪದ್ಯಕ್ಕೆ ಸಂವಾದಿಯಾಗಿ ಬರುವಂತಹದ್ದು ಮುಂದಿಂದಿದು. ಮುಸುಕಿ ಹೋದು ಹುಟ್ಟು ಅಳಿವುಗಳ ಕಾರಣವ ಮಬ್ಬು. ನಾನು ಯಾಕೆ ಹುಟ್ಟಿದೆ, ಯಾಕೆ ಸಾಯ್ತೀನಿ, ಇದರ ಕಾರಣ ಮಬ್ಬಾಗ್ಬಿಟ್ಟಿದೆ, ನನಗೆ ಮುಸುಕಾಗ್ಬಿಟ್ಟಿದೆ, ನನಗೇನೂ ಕಾಣಿಸಲ್ಲ. ಯಾಕೆ ಹುಟ್ಟಿದೆ ಅಂತ ಗೊತ್ತಿಲ್ಲ, ಯಾಕೆ ಸಾಯ್ತೇನೆ ಅಂತ ಗೊತ್ತಿಲ್ಲ, ಮಬ್ಬಾಗ್ಬಿಟ್ಟಿದೆ. ಮಸುಕಿನಲ್ಲಿ ಹುದುಗಿ ಹೋ ಮೋಹ ಮೂಲಗಳು, ನನ್ನ ಮೋಹದ ಮೂಲಗಳಿದ್ದಾವಲ್ಲ ಮಸುಕಿ ನನ್ನ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ನನ್ನ ಮೋಹ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಸ್ವಾಮಿ. ನೋಡಿ, ಎಂತೆಂಥವ್ರಿಗೂ ಮೋಹ ಬಿಡಲಿಲ್ಲ. ಧಾರುಣಿ ಸುತೆಯವಲು ದೃಢ ಮನಸ್ಕರ ದಾರು. ಸೀತೆ ಧಾರುಣಿ ಸುತೆ, ದೃಢ ಮನಸ್ಸಿಗೆ ಒಂದು ಹೆಸರಾಕೆ. ಅಂಥವಳಿಗೆ ಮಾರೀಚ ಹರಿಣ ಅಡ್ಡಾಡಲೇನಾಯಿತೋ. ಮಾರೀಚ ಧರಣ ಬಂದ ತಕ್ಷಣ ಸೀತೆ ಮನಸ್ಸೇ ಕೆಡಬೇಕಾದ್ರೆ, ಆಕೆ ಮನಸ್ಸಿಗೆ ಮೋಹ ಬರಬೇಕಾದ್ರೆ ಈ ಮೋಹ ಎಲ್ಲಿತ್ತು ಸ್ವಾಮಿ? ಮೊದಲು ಮಗ ಹುಟ್ಟಿಲ್ಲ, ಗಂಡ ಹೆಂಡತಿ ಇಬ್ಬರೇ ಇದ್ರು, ಓಡಾಡ್ತಾ ಇದ್ರು. ಮಗು ಹುಟ್ಟಿದ ತಕ್ಷಣ ಮೋಹದ ಮತ್ತೊಂದು ಮೂಲ ಶುರುವಾಯಿತು. ಮೋಹದ ಮೂಲಗಳು ಹಾಗೆ ಬರ್ತಾ ಇರ್ತವೆ. ಅದಕ್ಕೆ ಹೇಳ್ತಾರೆ, ಮಸುಕಿನಲ್ಲಿ ಹುದುಗಿ ಹೂ ಮೋಹದ ಮೂಲಗಳು, ನನ್ನ ಮೋಹದ ಎಲ್ಲ ಮೂಲಗಳು ಎಲ್ಲ ಮಸುಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ನಿಶಿ ಮುಚ್ಚಿ ಹೋದು ದಿನಪ ಚಂದಿರರ ಹುಟ್ಟೆಡೆಯ. ಎಷ್ಟು ಚಂದ ಆಸ್ಟ್ರಾನಮಿ ಸ್ವಾಮಿ ಇದು. ದಿನಪ ಚಂದಿರ, ಸೂರ್ಯ ಚಂದ್ರರು ಹೇಗೆ ಹುಟ್ಟಿದ್ರು? ಇವತ್ತಿಗೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೇವೆ, 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಪ್ರಪಂಚ ಸೃಷ್ಟಿಯಾಯಿತು. ಏನೋ ಗ್ಯಾಸ್ ಇತ್ತು, ದಬಾರ್ ಅಂತ ಹೊಡಿತು, ಅದು ಹೊಡೆದಲ್ಲ ತಿರುಗ್ತಾ ತಿರುಗ್ತಾ ಗಟ್ಟಿಯಾಯಿತು. ಎಲ್ಲೆಲ್ಲ ವಾದಗಳನ್ನು ಕೊಡ್ತೇವೆ, ತಿಳುವಳಿಕೆಗಳನ್ನು ಕೊಡ್ತೇವೆ, ಆದರೂ ಯಾವುದೂ ಸ್ಪಷ್ಟ ಇಲ್ಲ. ಇವತ್ತಿಗೆ ಹುಡುಕಾಡ್ತೇವೆ ಅಲ್ಲೆಲ್ಲೋ ಮೂಲೆಯಲ್ಲಿ, ಭಾಳದು ಎಷ್ಟೋ ಲೈಟ್ ಇಯರ್ಸ್ ಮೇಲೆ ಇನ್ನೊಂದು ಗ್ರಹ ಇರ್ಬೋದಲ್ಲ ನಮ್ಮ ಹಾಗಿರುವಂಥದ್ದು, ಹುಡುಕ್ತಾನೆ ಇದ್ದೀವಿ. ಪ್ರಪಂಚ ಹುಟ್ಟಿ 4.5 ಬಿಲಿಯನ್ ವರ್ಷ ಆದರೂ ಹುಡುಗಾಟ ನಿಂತಿಲ್ಲ ನಮ್ದು ಇನ್ನೂ, ಅದೆಲ್ಲ ಮಬ್ಬಿನಲ್ಲೇ ಇದೆ. ಅದಕ್ಕೆ ಹೇಳ್ತಾರೆ, ನಿಶಿ ಮುಚ್ಚಿಹುದು ದಿನಪ ಚಂದಿರರ ಹುಟ್ಟೆಡೆಯ. ದಿನಪ ಸೂರ್ಯ ಚಂದ್ರರು ಹೇಗೆ ಹುಟ್ಟಿದ್ರು ಅನ್ನೋದೇ ನೀನು ಹುಡುಕ ಮಗಾಗಿದೆ. ಆದರೆ ಎಷ್ಟು ಚಂದದ ಮಾತು, ಕೊನೆ ಮಾತು, ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ. ನೀನು ಆ ಪ್ರಪಂಚದ ರಹಸ್ಯ ನೀನು ಆದರೆ ಮಿಸ್ ಕಾಡ್ತಾ ಇದ್ದೀಯಾ. ಅಂದರೆ ನೀನೇ ಒಬ್ಬ ಅಲುಗಾಡುವಂಥ ರಹಸ್ಯ ಇದ್ದ ಹಾಗೆ, ಹೇಗೆ ಇಡೀ ಪ್ರಪಂಚ ರಹಸ್ಯದಲ್ಲಿದೆಯೋ ಹಾಗೆ ಅಲುಗಾಡುವಂಥ ತಿಳುವಳಿಕೆ ಉಳ್ಳಂಥ, ತಿಳುವಳಿಕೆ ಬರಬಹುದಾದಂಥ ರಹಸ್ಯ ನೀನೇ ಅನ್ನೋ ಮಾತನ್ನು ಹೇಳ್ತಾರೆ.

ಆವಧೂಳಿನೊಳಾವ ಚೈತನ್ಯ ಕಣವೋ, ಆವಗಾಳಿಯದಾವಧೂಳ್ ಕಣವ ಪತ್ತಿಹುದೋ, ಆವಧೂಳಿನೊಳಾವ ಚೈತನ್ಯ ಕಣವೋ, ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ ಭಾವಿಸ ಸೂತ್ರಗಳ ಮಂಕುತಿಮ್ಮ, ಜೀವವಿಂತಜ್ಞಾತ ಸೂತ್ರದಾಟದ ಬೊಂಬೆ ಭಾವಿಸ ಸೂತ್ರಗಳ ಮಂಕು

0: ಇದು ಎಷ್ಟು ಚಂದ ಮಾತು. ಜೀವನದ ಕೆಲವು ಸೂತ್ರಗಳನ್ನು ಕೊಡ್ತಾರೆ ಡಿ ವಿ ಜಿ. ಆವ ಗಾಳಿ ಅದಾವ ಧೂಳ್ಕಣವ ಪತ್ತಿ ಹುದೋ, ಆವ ಧೂಳಿನೋಳು ಆವ ಚೈತನ್ಯ ಕಣವು, ಜೀವವಿಂತು ಅಜ್ಞಾನ ಸೂತ್ರದಾಟದ ಬೊಂಬೆ. ಭಾವಿಸು ಆ ಸೂತ್ರಗಳ ಮಂಕುತಿಮ್ಮ. ಆವ ಗಾಳಿ ಆವ ಧೂಳ್ಕಣವ ಪತ್ತಿ ಹುದೋ, ಗಾಳಿ ಬರ್ತದೆ, ಗಾಳಿ ಬಂದಾಗ ಧೂಳು ಬರ್ತದೆ ಅದ್ರ ಜೊತೆಗೆ. ಯಾವ ಧೂಳಿಯಲ್ಲಿ ಯಾವ ಕಣ ಇದೆಯೋ ಯಾರಿಗೊತ್ತು, ಗೊತ್ತಿಲ್ಲ ನಮಗೆ. ಯಾವ ಧೂಳಿಯಲ್ಲಿ ಯಾವ ಕಣ ಇದೆಯೋ ಗೊತ್ತಿಲ್ಲ. ಆವ ಧೂಳಿನೋಳು ಯಾವ ಚೈತನ್ಯ ಕಣವೋ, ಪ್ರತಿಯೊಂದು ಧೂಳಿಯಲ್ಲಿ ಚೈತನ್ಯ ಇದೆಯಲ್ಲ, ಯಾವ ಧೂಳಿ ಕಣದಲ್ಲಿ ಯಾವ ಚೈತನ್ಯ ಇದೆಯೋ ನನಗೆ ಗೊತ್ತಿಲ್ಲ. ಜೀವವಿಂತು ಅಜ್ಞಾನ ಸೂತ್ರದಾಟದ ಬೊಂಬೆ. ನಮ್ಮ ಜೀವ ನಡೆದಿದೆಯಲ್ಲ, ಇದು ಅಜ್ಞಾನ ಸೂತ್ರದ ಆಟದ ಬೊಂಬೆ. ಯಾವುದೋ ಅದು ಗೊತ್ತಿಲ್ಲದಂಥ ಜ್ಞಾನದ ಸೂತ್ರದ ಆಟದ ಬೊಂಬೆ ಆಗಿದ್ದೇವೆ ನಾವು. ಭಾವಿಸು ಆ ಸೂತ್ರಗಳ ಮಂಕುತಿಮ್ಮ. ಇದನ್ನು ಬಹಳ ಮುಖ್ಯವಾಗಿ ಹೇಳಬೇಕಾದ್ದು, ಪ್ರತಿಯೊಂದು ಧೂಳು ಕಣದಲ್ಲಿ ಏನು ಅಪಾರಶಕ್ತಿ ಇದೆ ಅವನು ತಿಳ್ಕೋಬೇಕಾಗ್ತದೆ. ಇಡೀ ಪರಮಾಣು ಸಿದ್ಧಾಂತವನ್ನು ಹೇಳ್ತಾರೆ. ಒಂದು ಕಣ, ಒಂದು ಪರಮಾಣು, ಎಷ್ಟು ಸಣ್ಣದಾಗಿರುವಂಥ ಪರಮಾಣು, ಆದರೆ ಪರಮಾಣುನಿಂದ ಜಗತ್ತು ಸೃಷ್ಟಿಯಾದಂಥದ್ದು. ಆದ್ದರಿಂದ ಆ ಚೈತನ್ಯ ಕಣ, ಆ ಧೂಳಿನ ಚೈತನ್ಯ ಕಣ ಯಾವ ಧೂಳಿನಲ್ಲಿದೆಯೋ, ನಾವೆಲ್ಲ ಸೂತ್ರದ ಆಟದ ಬೊಂಬೆ, ಈ ಸೂತ್ರವನ್ನು ನೆನಪಿಟ್ಟುಕೋ ಅನ್ನುವಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ಬಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಓ ಪ್ರೇಮವೇ ಚಿತ್ರದ ಹಾಡನ್ನು ಕೇಳಿ ಹಾಡಿದ್ದಾರೆ ಹರಿಹರನ್ ಮತ್ತು ಅನುರಾಧ ಶ್ರೀರಾಮ್. ವಿ ರವಿಚಂದ್ರ ಅವರ ಸಂಗೀತವಿರುವ ಹಾಡನ್ನು ಬರೆದವರು ಶ್ರೀಚಂದ್ರ.

0: ಸಮಯ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯುವಜನರ ಸೇವಾ ಮನೋಭಾವದಿಂದ ವಿಕಸಿತ ಭಾರತದ ಸಂಕಲ್ಪಕ್ಕೆ ಮತ್ತಷ್ಟು ಬಲ, ಪ್ರಧಾನಿ ನರೇಂದ್ರ ಮೋದಿ. ಭಾರತದ ಸಮಗ್ರ ಸಾರ್ವಭೌಮತ್ವ ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವ ಕಾಪಾಡಿಕೊಳ್ಳುವುದು ಅತ್ಯಗತ್ಯ, ಸಚಿವ ಜಿತೇಂದ್ರ ಸಿಂಗ್. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿ 70,000 ಯುವಕರಿಗೆ ತರಬೇತಿ. ಹಾಗೂ ಏಷ್ಯನ್ ಕ್ರೀಡಾಕೂಟ 2026 ಉತ್ತಮ ಪ್ರದರ್ಶನ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ ಇಲ್ಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಪ್ರಾರಂಭವಾಯಿತು. ಅದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್, 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತದೆ. ರೈಲ್ವೆ, ಬಂದರು, ವಿಮಾನ ನಿಲ್ದಾಣಗಳು, ಕೈಗಾರಿಕಾ ಕಾರಿಡಾರ್ಗಳು, ವಿದ್ಯುತ್ ಮಾರ್ಗಗಳು ಮತ್ತು ಲಾಜಿಸ್ಟಿಕ್ಸ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಜಿಡಿಪಿಯ ಸುಮಾರು 13%-14%. ಅಧಿಕೃತ ಅಂದಾಜಿನ ಪ್ರಕಾರ ಈಗ ಇದು 8%. ಭಾರತೀಯ ಉತ್ಪನ್ನಗಳು ಜಾಗತಿಕ ವೇದಿಕೆಯಲ್ಲಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರ ಕೊಡುಗೆ ಮತ್ತು ಭಾಗವಹಿಸುವಿಕೆಯಿಂದ ಮಾತ್ರ ವಿಕಸಿತ ಭಾರತದ ಕನಸನ್ನು ನನಸಾಗಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದಡಿ ವಾರಣಾಸಿಯಿಂದ ವಡನಗರವರೆಗೆ ನಡೆಯುತ್ತಿರುವ ಯಾತ್ರೆಯಲ್ಲಿ ಪಾಲ್ಗೊಂಡಿರುವ ಸೇವಾ ಯಾತ್ರಿಗಳೊಂದಿಗೆ ಇಂದು ನಡೆಸಿದ ವರ್ಚುವಲ್ ಸಂವಾದದ ವೇಳೆ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಮ್ಮ ಜೀವನವನ್ನು

0: ರೂಪಿಸಿದ ಮೌಲ್ಯಗಳನ್ನು ತಮಗೆ ವಡನಗರ ನೀಡಿದರೆ ಕಾಶಿಯು ಆ ಮೌಲ್ಯಗಳಿಗೆ ಸೇವೆಯ ಅನೇಕ ಆಯಾಮಗಳನ್ನು ಸೇರಿಸಿತು ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಯುವಜನರು ಕೂಡ ಸೇವೆಯ ವಿವಿಧ ಆಯಾಮಗಳ ಮೂಲಕ ಈ ಯಾತ್ರೆಯನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸುತ್ತಿರುವುದಕ್ಕೆ ಅವರು ಸಂತಸ ವ್ಯಕ್ತಪಡಿಸಿದರು. ಕಳೆದ ಒಂದು ದಶಕಗಳಲ್ಲಿ ಭಾರತವು ನಾವೀನ್ಯತೆ ಮತ್ತು ಸಂಶೋಧನೆಯ ಕ್ಷೇತ್ರದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ನ 85ನೇ ಸ್ಥಾಪನಾ ದಿನದ ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಿಂದಿನ 5-6 ದಶಕಗಳಿಗೆ ಹೋಲಿಸಿದರೆ ಕಳೆದ 10 ವರ್ಷಗಳಲ್ಲಿ ದೇಶವು ಹೆಚ್ಚಿನ ನಾವೀನ್ಯತೆ, ಸಂಶೋಧನಾ ಚಟುವಟಿಕೆಗಳು ಮತ್ತು ಹೊಸ ಪ್ರಯೋಗಾಲಯಗಳ ಸ್ಥಾಪನೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನದ ಬಗೆಗಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ಧತೆಯನ್ನು ಪ್ರಶಂಸಿಸಿದ ಅವರು, ಭಾರತದ ಸಮಗ್ರ ಸಾರ್ವಭೌಮತ್ವವನ್ನು ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ದೂರದೃಷ್ಟಿಯ ಅಡಿಯಲ್ಲಿ ಸಿಎಸ್ಐಆರ್ ಕೇವಲ 2047 ಗುರಿಯನ್ನು ಮೀರಿ ಯೋಚಿಸಬೇಕು ಮತ್ತು ಭವಿಷ್ಯದ ತಾಂತ್ರಿಕ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಡಾ ಸಿಂಗ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ಪ್ರತಿನಿಧಿಸುವ ಸಿಎಸ್ಐಆರ್ನ ಹೊಸ ಮ್ಯಾಸ್ಕಾಟ್ ಅನಾವರಣಗೊಳಿಸಿದ ಸಚಿವರು, ಇನ್ನು ಮುಂದೆ 5 ಭಾರತೀಯ ಭಾಷೆಗಳಲ್ಲಿ ಲಭ್ಯವಿರಲಿರುವ ಸಿಎಸ್ಐಆರ್ನ ವಿಜ್ಞಾನ್ ಕ್ಷಿತಿಜ್ ಎಂಬ ನಿಯತಕಾಲಿಕವನ್ನು ಬಿಡುಗಡೆ ಮಾಡಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ 5 ರಾಷ್ಟಗಳು ಮತ್ತು ಯುರೋಪಿಯನ್ ಒಕ್ಕೂಟದ ರಾಯಭಾರಿಗಳಿಂದ ರಾಯಭಾರ ನಿಯೋಜನಾ ಪತ್ರಗಳನ್ನು ಸ್ವೀಕರಿಸಿದರು. ಈ ರಾಯಭಾರಿಗಳಲ್ಲಿ ಫಿನ್ಲ್ಯಾಂಡಿನ ಮಿಕ್ಕೋ ಕಿವಿಕೋಸ್ಕಿ, ವಿಯೆಟ್ನಾಂನ ತ್ರಿನ್ ಮಿನ್ ಮಾ, ಮೆಕ್ಸಿಕೋದ ರಾಯಭಾರಿ ಫೆಡ್ರೋ ಬ್ಲಾಂಕೋ ಪೆರೆಸ್ ಸೇರಿದಂತೆ ಎಸ್ಟೋನಿಯಾದ ಕ್ರಿಸ್ಟಿ ಕಾರಲ್ಸೋನ್, ಬೆಲ್ಜಿಯಂನ ಸೋಫಿ ಕಾರ್ಲ್ಶೌಸೆನ್ ಹಾಗೂ ಯುರೋಪಿಯನ್ ಒಕ್ಕೂಟದ ರಾಯಭಾರಿ ಜಿನ್ ಎರಿಕ್ ಪಾಕೆಟ್ ಸೇರಿದ್ದಾರೆ. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಗಳೊಂದಿಗೆ ಕೂಡಿದ ಕೌಶಲ್ಯ ತರಬೇತಿಯನ್ನು ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ತರಬೇತಿಯ ಅವಧಿಯು 3 12 ತಿಂಗಳವರೆಗೆ ಇರುತ್ತದೆ. ಈ ಯೋಜನೆಯಡಿ 2 ವರ್ಷಗಳ ಅವಧಿಗೆ ಒಟ್ಟು 9,00,000 ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡುವ ಗುರಿಯನ್ನು ಇದರಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿಗದಿಪಡಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಮಾನ್ಯ ಜನರು ಎದುರಿಸುತ್ತಿರುವ ನೈಜ ಜೀವನದ ಸಮಸ್ಯೆಗಳನ್ನು ಗುರುತಿಸಿ ನಾವೀನ್ಯತೆಯ ಮೂಲಕ ಪ್ರಾಯೋಗಿಕ ಮತ್ತು ಕೈಗೆಟುಕುವ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಯುವ ನಾವೀನ್ಯಕಾರರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಐಐಎಸ್ಸಿಯಲ್ಲಿ ಇಂದು ನಡೆದ ದಕ್ಷಿಣ ವಲಯದ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ ಉದ್ಘಾಟನೆಯಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಶಾಲಾ ವಿದ್ಯಾರ್ಥಿಗಳು, ಐಟಿಐ ಪ್ರಶಿಕ್ಷಣಾರ್ಥಿಗಳು, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ಒಟ್ಟುಗೂಡಿಸಿ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಜನರ ದೈನಂದಿನ ಜೀವನವನ್ನು ಸುಧಾರಿಸುವ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ದಕ್ಷಿಣ ಆಫ್ರಿಕಾದ ವಿದೇಶಾಂಗ ಸಚಿವ ಡೊನಾಲ್ಡ್ ಲಾಮೊಲೊ ಮತ್ತು ಬ್ರೆಜಿಲ್ನ ವಿದೇಶಾಂಗ ಸಚಿವ ಮೌರೋ ವಿಯೆರಾ ಅವರೊಂದಿಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆಯ ನಿಲುವಿಗೆ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ

0: ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಭಾರತ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಐಬಿಎಸ್ಎ ಸಂವಾದ ವೇದಿಕೆಯಡಿ ಈ ಮೂವರು ಸಚಿವರು ಸಭೆ ನಡೆಸಿದರು. ವಿಶ್ವಸಂಸ್ಥೆಯ ಘೋಷಣಾ ಪತ್ರ, ಅಂತಾರಾಷ್ಟೀಯ ಕಾನೂನು ಮತ್ತು ಬಲಿಷ್ಠ ಬಹುಪಕ್ಷೀಯ ವ್ಯವಸ್ಥೆಯ ಬದ್ಧತೆಯನ್ನು ಅವರು ಪ್ರತಿಬಿಂಬಿಸಿದರು. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟ 2026ರಲ್ಲಿ ಇಂದು ಭಾರತ ತನ್ನ ಉತ್ತಮ ಪ್ರದರ್ಶನ ಮುಂದುವರಿಸಿದೆ. ಭಾರತ ದೀರ್ಘ ದೂರ ಓಟಗಾರ ಗುಲ್ವೀರ್ ಸಿಂಗ್ ಕ್ರೀಡಾಕೂಟದಲ್ಲಿ ಪುರುಷರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹ್ಯಾಂಗ್ಝೌನಲ್ಲಿ ನಡೆದ ಇಂದಿನ ಏಷ್ಯನ್ ಕ್ರೀಡಾಕೂಟದ ಇದೇ ಸ್ಪರ್ಧೆಯಲ್ಲಿ ಅವರು ಕಂಚಿನ ಪದಕವನ್ನು ಗೆದ್ದಿದ್ದರು. ಟೇಬಲ್ ಟೆನಿಸ್ನಲ್ಲಿ ಭಾರತಕ್ಕೆ ಕಂಚಿನ ಪದಕ ದೊರೆತಿದೆ. ವಿಶ್ವ ಶ್ರೇಯಾಂಕದಲ್ಲಿ 8ನೇ ಸ್ಥಾನದಲ್ಲಿರುವ ದಿಯಾ ಚಿಟಲೆ ಮತ್ತು ಮಾನುಷ್ ಶಾ ಅವರನ್ನೊಳಗೊಂಡ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿಯು ಸೆಮಿಫೈನಲ್ನಲ್ಲಿ ಚೀನಾದ ವಾಂಗ್ ಚುಕಿನ್ ಮತ್ತು ಸುನ್ ಇನ್ಶಾ ಜೋಡಿ ವಿರುದ್ದ ಸೋಲನುಭವಿಸಿ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಮಿಶ್ರ ಡಬಲ್ಸ್ನ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಅನಹತ್ ಸಿಂಗ್ ಮತ್ತು ಅಭಯ್ ಸಿಂಗ್ ಅಂತಿಮ 4ರ ಹಂತವನ್ನು ತಲುಪಿದ್ದಾರೆ. ಶಾರ್ಟ್ಫುಟ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ಭಾರತದ ಮನ್ಪ್ರೀತ್ ಕೌರ್ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಸಾಧನೆಯೊಂದಿಗೆ ಏಷ್ಯನ್ ಕ್ರೀಡಾಕೂಟದ ಶಾರ್ಟ್ಫುಟ್ ಸ್ಪರ್ಧೆಯಲ್ಲಿ ಪದಕ ಗೆದ್ದ 3ನೇ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. 36 ವರ್ಷ ವಯಸ್ಸಿನ ಮನ್ಪ್ರೀತ್ 17.17 ಮೀಟರ್ಗಳ ಅತ್ಯುತ್ತಮ ಎಸೆತವನ್ನು ದಾಖಲಿಸಿದರು. ಮಹಿಳೆಯರ ಪೋಲ್ ವಾಲ್ಸ್ ಸ್ಪರ್ಧೆಯಲ್ಲಿ ಬರನಿಕಾ ಇಲಂಗೋವನ್ ಕಂಚಿನ ಪದಕ ಗೆದ್ದಿದ್ದಾರೆ. ಏಷ್ಯನ್ ಕ್ರೀಡಾಕೂಟದ ಪೋಲ್ ವಾಲ್ಸ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. 29 ವರ್ಷದ ಈ ಕ್ರೀಡಾಪಟು 4.15 ಮೀಟರ್ಗಳ ಅತ್ಯುತ್ತಮ ಜಿಗಿತದೊಂದಿಗೆ ಪದಕವನ್ನು ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನರ ಸೇವಾ ಮನೋಭಾವದಿಂದ ವಿಕಸಿತ ಭಾರತದ ಸಂಕಲ್ಪಕ್ಕೆ ಮತ್ತಷ್ಟು ಬಲ, ಪ್ರಧಾನಿ ನರೇಂದ್ರ ಮೋದಿ. ಭಾರತದ ಸಮಗ್ರ ಸಾರ್ವಭೌಮತ್ವ ರಕ್ಷಿಸಲು ತಾಂತ್ರಿಕ ಸಾರ್ವಭೌಮತ್ವ ಕಾಪಾಡಿಕೊಳ್ಳುವುದು ಅತ್ಯಗತ್ಯ, ಸಚಿವ ಜಿತೇಂದ್ರ ಸಿಂಗ್. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿ 70,000 ಯುವಕರಿಗೆ ತರಬೇತಿ ಹಾಗೂ ಏಷ್ಯನ್ ಕ್ರೀಡಾಕೂಟ 2026 ಉತ್ತಮ ಪ್ರದರ್ಶನ ಮುಂದುವರಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ

ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇವತ್ತಿನ ಸೇಫ್ ಡ್ರೈವ್ ಗಾನಭಜಾನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ಭಾರತದ ಹೊಸ ಸಂಸತ್ ಬಗ್ಗೆ ಮಾತಾಡಿದ್ವಿ. ಈ ಕುರಿತಂತೆ ಸಾಕಷ್ಟು ಜನರು ಸಂದೇಶಗಳ ಮೂಲಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾರ್ಯಾರು ಏನೇನು ಸಂದೇಶವನ್ನು ರವಾನಿಸಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ. ಈ ಗೀತೆಯ ನಂತರ ಹೃದಯ ಹೃದಯ ಚಿತ್ರದ ಹಾಡು, ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ.

ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳ ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಸಾಕಷ್ಟು ಜನರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು ಮೆಸೇಜ್ ಕಳಿಸಿದ್ದಾರೆ ನೋಡೋಣ. ಕೌಸಲ್ಯವರು ಬನಶಂಕರಿಂದ ಸಂದೇಶ ರವಾನಿಸಿ ಶುಭ ಸಂಜೆ ಅಂತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್, ದೀಪ, ಮಹದೇವ ಗುಮ್ಮಟ್ಟಿ ಅವರು ಕೂಡ ಶುಭ ಸಂಜೆ ನಮಸ್ಕಾರಗಳು, ನಿಮಗೂ ಕೂಡ ನಮಸ್ಕಾರ. ವಿವಿಧ ಭಾರತೀಯ ಜೊತೆಯಾಗಿದ್ದೇವೆ, ಸಂಜೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹಾಗೆ ಮತ್ತೊಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದು ಮೀನಾ ಮೋಹನ್ ಅವರು. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಮುತ್ತಿನ ಹಾರ ಚಿತ್ರದ ಹಾಡು ಇಷ್ಟ ಆಯಿತು ಅಂತಿದ್ದಾರೆ. ರೋಹಿತ್ ಅವರು ದಾಸನ್ಪುರದಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಹನುಮಂತಪ್ಪ ಹೊಲಗಮ್ಮನವರ ಅಕ್ಷಯ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿಯಿಂದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಶುಭಾಶಯಗಳು ಎಲ್ಲ ಹೆಣ್ಣು ಮಕ್ಕಳಿಗೆ ಅಂತ ಅಮೃತ ರಮೇಶ್ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಹಾಗೆ ಗೋವಿಂದ ಮೆನನ್ ಅವರು ಕೋಲಾರದಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಮೋನಿಕಾ ಅವರ ಸಂದೇಶ ಬಂದಿದೆ ಹಾಸನದಿಂದ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ ಅವರು ಕಾರ್ಯಕ್ರಮವನ್ನು ಕೇಳಿದ್ವಿ, ಮಾಹಿತಿ ಹಾಡು ಇಷ್ಟ ಆಯಿತು ಅಂತಿದ್ದಾರೆ. ಹಾಗೆ ಪ್ರಭಾಕರ್ ಅವರು ಉತ್ತರಹಳ್ಳಿಯಿಂದ ಸಂದೇಶವನ್ನು ರವಾನಿಸಿ ಹಾಡುಗಳು ಚೆನ್ನಾಗಿವೆ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರು ಸಂಜೆಯ ಹೊತ್ತಲ್ಲಿ ನಮ್ಮ ಆಸಕ್ತಿಗೆ ಹೊಂದಿಕೆಯಾಗುವ ಗೀತೆಗಳು ಪ್ರಸಾರ ಆಗ್ತೇವೆ, ಖುಷಿ ಆಯಿತು ಅಂತಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಚನ್ನಪ್ಪ ಅವರು ಜೆ ಪಿ ನಗರದಿಂದ ಸಂದೇಶವನ್ನು ರವಾನಿಸಿದರೆ, ನಿರ್ಮಲ ಅವರ ಸಂದೇಶ ಬಂದಿದೆ ಗುರುಗುಂಟೆ ಪಾಳ್ಯದಿಂದ. ಶೈಲಿನಿ ಮುರಳೀಧರ್ ಅವರು ಎಲ್ಲ ಹಾಡುಗಳು ಇಷ್ಟ, ಅದು ಖುಷಿ ಕೊಡ್ತು ಅಂತಿದ್ದಾರೆ. ಹರೀಶ್ವರ್ ಮಲ್ಲೇಶ್ವರಂನಿಂದ, ಬೆಂಗಳೂರಿನ ಹಳೆಯ ಕಟ್ಟಡ 24 ಮಹಡಿ ಹೊಂದಿರುವ ಯುಟಿಲಿಟಿ ಬಿಲ್ಡಿಂಗ್ ಆಗಿನ ಅತಿ ಎತ್ತರದ ಕಟ್ಟಡ ಅಂತ ಹೆಸರು ಪಡೆದಿತ್ತು ಅಂತ ಇವರು ತಮ್ಮ ಮೆಸೇಜಲ್ಲಿ ನಮೂದಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ಕಳಿಸ್ಕೊಟ್ರೆ, ಹಲಸೂರಿನ ರಾಜೇಶ್ ಅವರು ಮಾಹಿತಿ ಹಾಡು ಇಷ್ಟ ಆಯಿತು, ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು ಅಂತಿದ್ದಾರೆ. ಅಮರನಾಥ್ ಎ ಆರ್ ನಂಬರ್ ಎಂಡಿಂಗ್ ವಿತ್ 538 ಹಾಡುಗಳು ಖುಷಿ ಕೊಟ್ಟು ವಿವಿಧ ಭಾರತಿಗೆ ಧನ್ಯವಾದಗಳು ಅಂತಿದ್ದಾರೆ. ಪುಷ್ಪ ಶಾನ್ಭಗರ್ ಗದಗ್ನಿಂದ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್ ರಶ್ಮಿ ಶಾಂಭವಿ ಮತ್ತು ಚಂದ್ರಶೇಖರ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಹೊಡೆನೂರು ಉಷಾ ಪರಮೇಶ್ ಅರಕಲಗೂಡು ತಾಲೂಕು, ಇಲ್ಲಿಂದ ಭಾರತದ ಹೊಸ ಸಂಸತ್ ಭವನದ ವಾಸ್ತುಶಿಲ್ಪಿ ನಿಜಕ್ಕೂ ಹೆಮ್ಮೆ ಮೂಡಿಸುವಂತಿದೆ, ಧನ್ಯವಾದಗಳು ಅಂತಿದ್ದಾರೆ. ಹಾಗೆ ಅಮರಗುಂಡಪ್ಪ ಅಂಗಡಿಯವರು ಹಟ್ಟಿ ಚಿನ್ನದ ಗಣಿ ಇಲ್ಲಿಂದ ಸಂದೇಶವನ್ನು ರವಾನಿಸಿ, ಇವತ್ತಿನ ವಿಷಯ ಸಮಯೋಚಿತವಾಗಿತ್ತು, ನಾವು ಭೇಟಿ ಮಾಡಿದ ಅನುಭವವಾಯಿತು, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಲಿಂಗಸಗುರು ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ ಎಂ ಕರ್ಜಗಿಯವರ ಸಂದೇಶ ಬಂದಿದೆ ಮುರುಗೋಡ್

ನನ್ನ ಸೈಯ ಹೂವೆ ಚಿತ್ರದ ಹಾಡು ಪ್ರಸಾರ ಆಯಿತು. ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಈ ಗೀತೆಯೊಂದಿಗೆ ಇವತ್ತಿನ ಗಾನಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ಜೊತೆಗೆ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ಕೆಎಂಎಫ್ ಕೇಂದ್ರ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಹಾಲಿನ ದರ ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಹಾಲು ಒಕ್ಕೂಟಗಳು ಮನವಿ ಮಾಡಿದೆ. ನಾಳೆ ಮುಖ್ಯಮಂತ್ರಿ ಭೇಟಿಯಾಗಿ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಕರ್ನಾಟಕ ಸಿಂಗಾಪುರ ಕೈಗಾರಿಕಾ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ಬಂದಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಿಂಗಾಪುರದಲ್ಲಿಂದು ಅಲ್ಲಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವೆ ಗಾನ್ ಸಿಯೋ ಹುವಾಂಗ್ ಅವರೊಂದಿಗೆ ಮಾತುಕತೆ ನಡೆಸಿ ಏರೋಸ್ಪೇಸ್ ರಕ್ಷಣೆ, ಸೆಮಿಕಂಡಕ್ಟರ್, ವಾಯುಯಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕರ್ನಾಟಕ ಸಿಂಗಾಪುರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜಿಸಲಾಗಿದ್ದು ಸಿದ್ದತೆಗಳು ಭರದಿಂದ ಸಾಗಿವೆ. ಅಕ್ಟೋಬರ್ 18 ಮತ್ತು 19 ಮೈಸೂರಿನ ವಿಟಿಯು ಕಾಲೇಜು ಬಳಿಯ ಕಂಬಳ ಮೈದಾನದಲ್ಲಿ ಸ್ಪರ್ಧೆ ನಡೆಯಲಿದ್ದು ಸುಮಾರು 160 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರದ ಮುಂಬರುವ ಚುನಾವಣೆಗೆ ಚಿತ್ರದುರ್ಗ ಜಿಲ್ಲೆಯೊಂದರಲ್ಲೇ ಒಟ್ಟು 41,358 ಅರ್ಹ ಪದವೀಧರ ಮತದಾರರನ್ನು ಅಂತಿಮಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಎಸ್ ರಮ್ಯಾ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರ ಕೊಡುಗೆ ಮತ್ತು ಭಾಗವಹಿಸುವಿಕೆಯಿಂದ ಮಾತ್ರ ವಿಕಸಿತ ಭಾರತ ಕನಸನ್ನು ನನಸಾಗಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದಡಿ ವಾರಣಾಸಿಯಿಂದ ವಡನಗರವರೆಗೆ ನಡೆಯುತ್ತಿರುವ ಯಾತ್ರೆಯಲ್ಲಿ ಪಾಲ್ಗೊಂಡಿರುವ ಸೇವಾಯಾತ್ರಿಗಳೊಂದಿಗೆ ಇಂದು ನಡೆಸಿದ ವರ್ಚುವಲ್ ಸಂವಾದದ ವೇಳೆ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟ 2026 ಟೇಬಲ್ ಟೆನಿಸ್ನಲ್ಲಿ ಭಾರತಕ್ಕೆ ಕಂಚಿನ ಪದಕ ದೊರೆತಿದೆ. ವಿಶ್ವ ಶ್ರೇಯಾಂಕದಲ್ಲಿ 8ನೇ ಸ್ಥಾನದಲ್ಲಿರುವ ದಿಯಾ ಚಿಟಲೆ ಮತ್ತು ಮಾನುಷ್ ಶಾ ಅವರನ್ನೊಳಗೊಂಡ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿಯು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಇವತ್ತಿನ ಯುವಧ್ವನಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ಪ್ರಪಂಚ ವೇಗವಾಗಿ ಬದಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಶೈಕ್ಷಣಿಕ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆ ಅಗತ್ಯ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ನಡುವಿನ ಸ್ಪರ್ಧೆಯ ಒತ್ತಡವನ್ನು ನಿಭಾಯಿಸುವುದಕ್ಕೆ ಕೆಲವೊಂದು ಶೈಕ್ಷಣಿಕ ಆ್ಯಪ್ಗಳು ರೂಪುಗೊಂಡಿವೆ. ಮೊಬೈಲ್ ಆಧಾರಿತ ಕಲಿಕೆ ಮತ್ತು ಮೊಬೈಲ್ ಉಪಕರಣಗಳು ಇಂದಿನ ಯುವಜನತೆಯ ಅವಿಭಾಜ್ಯ ಅಂಗವಾಗಿವೆ. ಅದನ್ನು ಗಮನಿಸಿದಂತಹ ಕೆಲವು ಶೈಕ್ಷಣಿಕ ಸಂಸ್ಥೆಗಳು ಶಾಲಾ ಕಾಲೇಜುಗಳ ಶೈಕ್ಷಣಿಕ ಕಲಿಕೆಗೆ ಪೂರಕವಾದಂತಹ ಶಿಕ್ಷಣ ನೀಡುವ ಉದ್ದೇಶದಿಂದ ಸಾಕಷ್ಟು ಶೈಕ್ಷಣಿಕ ಆ್ಯಪ್ಗಳನ್ನು ಸಿದ್ಧಪಡಿಸಿವೆ. ತಂತ್ರಜ್ಞಾನದ ಆಗಮನವು ಸ್ವಯಂ ಕಲಿಕೆಯ ಸಾಧ್ಯತೆಗೆ ಸಾಕಷ್ಟು ಅವಕಾಶಗಳನ್ನು ತಂದಿಟ್ಟಿದೆ. ಯುವ ಜನತೆಯ ಆಶೋತ್ತರಗಳನ್ನು ಗಮನದಲ್ಲಿಟ್ಟುಕೊಂಡು ನಾವೀನ್ಯ ರೀತಿಯ ಬೋಧನಾ ಕಲಿಕಾ ವಿಧಾನಗಳು ರೂಪುಗೊಳ್ತಾ ಇವೆ. ಅದಕ್ಕಾಗಿ ಅನೇಕ ಶೈಕ್ಷಣಿಕ ಆ್ಯಪ್ಗಳು ಸಿದ್ಧಗೊಂಡಿವೆ. ಒಂದು ವೇಳೆ ಯಾರಾದರೂ ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ ಬಳಸ್ತಾ ಇದ್ದರೆ ಇಂತಹ ಶೈಕ್ಷಣಿಕ ಆ್ಯಪ್ಗಳನ್ನು ಸುಲಭವಾಗಿ ಬಳಸಬಹುದು. ಈ ಶೈಕ್ಷಣಿಕ ಆ್ಯಪ್ಗಳು ಕಲಿಕಾರ್ಥಿಗಳ ವೈಯಕ್ತಿಕ ಕಲಿಕೆಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸ್ತವೆ. ವಿವಿಧ ವಿಷಯ ಮತ್ತು ಪರಿಕಲ್ಪನೆಗಳನ್ನು ವೈವಿಧ್ಯಮಯವಾಗಿ ಕಲಿಯುವ ಅಭ್ಯಾಸ ಮತ್ತು ಅಧ್ಯಯನ ಮಾಡುವ ಸಾಧ್ಯತೆಗಳಿರುತ್ತೆ. ಯಾವ ರೀತಿಯಾದಂತಹ ಶೈಕ್ಷಣಿಕ ಆ್ಯಪ್ಗಳು ಯುವ ಜನತೆಗೆ ನೆರವನ್ನು ನೀಡ್ತವೆ ಅನ್ನೋದನ್ನು ನೋಡೋಣ ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ. ಹೌದು, ಇದು ಶುಕ್ರವಾರದ ವಿಶೇಷ ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ನಾವು ಪ್ರಸಾರ ಮಾಡುವಂಥ ಹಾಡು ಈ ಬಂಧನ ಚಿತ್ರದ ಹಾಡು. ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದವರು ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಈ ಬಂಧನ ಚಿತ್ರದ ಹಾಡು ಮೂಡಿಬಂತು. ಮನುಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆ ಇದಾಗಿತ್ತು. ಹಾಡಿದವರು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾವಿದ್ದೀವಿ ಯುವ ಧ್ವನಿ ಕಾರ್ಯಕ್ರಮದಲ್ಲಿ. ಹೌದು, ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ನಾವು ಯುವ ಜನತೆಯ ಕಲಿಕೆಗೆ ನೆರವಾಗುವ ಶೈಕ್ಷಣಿಕ ಆ್ಯಪ್ಗಳ ಬಗ್ಗೆ ಮಾತಾಡ್ತಿದ್ದೀವಿ. ಈ ಶೈಕ್ಷಣಿಕ ಆ್ಯಪ್ಗಳು ಅಂದಾಗ ನಮಗೆ ನೆನಪಿಗೆ ಬರುವಂಥದ್ದು ಕೋರ್ಸೆರ ಅನ್ನುವಂಥ ಆ್ಯಪ್. ವಿವಿಧ ಕ್ಷೇತ್ರಗಳ ವಿಸ್ತಾರವನ್ನು ಹೊಂದಿದಂಥ ಹಲವು ಅಪ್ಲಿಕೇಶನ್ಗಳಲ್ಲಿ ಕೋರ್ಸೆರ ಕೂಡ ಒಂದು. ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್, ಹಣಕಾಸು ಮತ್ತು ವ್ಯವಹಾರ, ವಿದೇಶಿ ಭಾಷೆಗಳನ್ನು ಒಳಗೊಂಡಂತೆ ಹಲವಾರು ಸ್ವದೇಶಿ ಭಾಷೆಗಳನ್ನು ಈ ಆ್ಯಪ್ ಮೂಲಕ ಕಲಿಸ್ಬೋದು. 20 ಹೆಚ್ಚಿನ ಕ್ಷೇತ್ರಗಳ ವಿಷಯಗಳಿದ್ದು 100 ಹೆಚ್ಚಿನ ಉನ್ನತ ವಿಶ್ವವಿದ್ಯಾನಿಲಯದೊಂದಿಗೆ ಇದು ಪಾಲುದಾರಿಕೆಯನ್ನು ಹೊಂದಿದೆ. 1000 ಹೆಚ್ಚು ಸಿಲೆಬಸ್ಗಳಿವೆ. ಇವುಗಳಲ್ಲಿ ವಿಡಿಯೋ ಪಾಠಗಳು, ಟ್ಯುಟೋರಿಯಲ್ಗಳು ಕೂಡ ಇವೆ. ಕೆಲವು ಪಾಠಗಳು ಉಚಿತವಾಗಿದ್ದರೆ ಇನ್ನು ಕೆಲವುಗಳಿಗೆ ಕನಿಷ್ಠ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ನಮ್ಮ ಬಜೆಟ್ಗೆ ತಕ್ಕಂತೆ ಪಾಠವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. 14 ಭಾಷೆಗಳಲ್ಲಿ ಲಭ್ಯವಿರುವಂತಹ ಈ ಆ್ಯಪನ್ನು ನಾವು ಪ್ಲೇಸ್ಟೋರ್ನಿಂದ ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದು.

ಶ್ರೀಮತಿ ಸಿಂಧೂರ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಕೈಲಾಶ್ ಕೇರ್ ಅವರು ಹಾಡಿದ ಗೀತೆ, ಮಂಜುನಾಥ್ ಕಪ್ಸಿ ಅವರು ಬರೆದ ಈ ಗೀತೆಗೆ ಎ ಬಿ ಮುರಳೀಧರನ್ ಅವರ ಸಂಗೀತವಿತ್ತು. ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಯುವ ಜನತೆಯ ಕಲಿಕೆಗೆ ನೆರವಾಗುವ ಶೈಕ್ಷಣಿಕ ಆ್ಯಪ್ಗಳ ಬಗ್ಗೆ ಮಾತಾಡ್ತಿದ್ದೀವಿ. ಈ ಶೈಕ್ಷಣಿಕ ಆ್ಯಪ್ಗಳು ಅಂದಾಗ ಮತ್ತೊಂದು ಆ್ಯಪ್ ನೆನಪಿಗೆ ಬರುತ್ತೆ, ಅದುವೇ ಮೆಸ್ಮೆರೈಸ್ ಅನ್ನುವಂಥ ಆ್ಯಪ್. ಇದೊಂದು ಭಾಷಾ ಕಲಿಕೆ ಅಪ್ಲಿಕೇಶನ್ ಆಗಿದ್ದು ಸುಲಭವಾಗಿ ಭಾಷೆಯನ್ನು ನಾವೆಲ್ಲಿ ಕಲಿಬಹುದು, ಕಲಿಕೆಯನ್ನು ಪ್ರೋತ್ಸಾಹಿಸುವ ಆಟಗಳು, ಗುರಿ ತಲುಪುವ ಪ್ರೇರಕ ಅಂಶಗಳನ್ನು ಕೂಡ ಇದು ಒಳಗೊಂಡಿದೆ. ಇದರ ದೊಡ್ಡ ವಿಶೇಷತೆ ಏನಂದರೆ, ಕಲಿಯಬಹುದಾದ 100ಕ್ಕಿಂತ ಹೆಚ್ಚಿನ ಭಾಷಾ ಕೌಶಲ್ಯಗಳನ್ನು ಇದು ಕಲಿಸುತ್ತೆ. ಪ್ರಾಥಮಿಕ ಕಲಿಕೆಗೆ ಚಂದದಾರಿಕೆ ಉಚಿತವಾಗಿದ್ದು, ಉನ್ನತ ಕಲಿಕೆಗೆ ಕನಿಷ್ಠ ಚಂದದಾರಿಕೆಯನ್ನು ಇದು ನಿರೀಕ್ಷೆ ಮಾಡುತ್ತೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಸರಳವಾದ ಕಲಿಕೆಯನ್ನು ಬಯಸುವವರಿಗೆ ಇದೊಂದು ಉತ್ತಮವಾದಂಥ ಆ್ಯಪ್ ಅಂತಲೇ ಕರಿಬಹುದು.

ಸೂರ್ಯದ ಗ್ರೇಟ್ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ರಮೇಶ್ ಚಂದ್ರ ಮತ್ತು ಸುಮಾ ಅವರ ಧ್ವನಿಗಳಲ್ಲಿ, ಋಷಿಯವರ ರಚನೆಗೆ ಸ್ಯಾಮ್ಸನ್ ಅವರ ಸಂಗೀತವಿತ್ತು. ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 8:23, 52 ಸೆಕೆಂಡುಗಳು. ನೀವು ಕೇಳ್ತಾ ಇರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಕನ್ನಡ ಭಾಷೆಯನ್ನು ಕಲಿಯುವುದಕ್ಕೆ ಲರ್ನ್ ಕನ್ನಡ ಸ್ಮಾರ್ಟ್ ಆ್ಯಪ್ ಇದೆ. ಕನ್ನಡವನ್ನು ಸುಲಭವಾಗಿ ಮಾತನಾಡಲು, ಬರೆಯಲು ಮತ್ತು ವ್ಯಾಕರಣವನ್ನು ಕಲಿಯುವುದಕ್ಕೆ ಇದೊಂದು ಅತ್ಯುತ್ತಮ ಆ್ಯಪ್. ಇದರಲ್ಲಿ ರಸಪ್ರಶ್ನೆ ಜೊತೆಗೆ ಶಬ್ದಕೋಶಗಳ ಮೂಲಕ ಭಾಷೆಯನ್ನು ಕಲಿಸಲಾಗುತ್ತೆ. ಇನ್ನೊಂದು ಕನ್ನಡ ಪಾಠಶಾಲೆ ಅನ್ನುವಂಥ ಆ್ಯಪ್ ಇದೆ. ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ, ಉಚ್ಚಾರಣೆ ಮತ್ತು ಪದಗಳ ಬಗ್ಗೆ ಆಳವಾದ ಜ್ಞಾನವನ್ನು ನೀಡುವುದಕ್ಕೆ ಈ ಆ್ಯಪ್ ಸಹಕಾರಿಯಾಗಿದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗಾಗಿ ಸ್ವಾಧ್ಯಾಯ ಅನ್ನುವಂತಹ ಒಂದು ಆ್ಯಪ್ ಇದ್ದು, ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಗಳಾದ KS ಇರ್ಬೋದು, PSI, FDA, STA ಮುಂತಾದ ಪರೀಕ್ಷೆಗಳ ತಯಾರಿ ನಡೆಸ್ತಾ ಇರುವವರಿಗೆ ಈ ಆ್ಯಪ್ ತುಂಬ ಉಪಯುಕ್ತವಾದದ್ದು.

ನಿಶಾನ್ ರೈ ಅವರು ಹಾಡಿದ ಕಲ್ಟ್ ಚಿತ್ರದ ಹಾಡು ಮೂಡಿಬಂತು ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ. ಅನಿಲ್ ಕುಮಾರ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಯುವಜನತೆಯ ಕಲಿಕೆಗೆ ನೆರವಾಗುವ ಶೈಕ್ಷಣಿಕ ಆ್ಯಪ್ಗಳ ಬಗ್ಗೆ ಮಾತಾಡ್ತಿದ್ದೀವಿ ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ. ಹೌದು, ದೀಕ್ಷಾ ಆ್ಯಪ್ ಕೂಡ ಒಂದು. ಇದು ವಿದ್ಯಾರ್ಥಿಗಳಿಗೆ ಪಾಠಗಳು, ವಿಡಿಯೋಗಳು, ಪ್ರಶ್ನೋತ್ತರಗಳು ಮತ್ತು ಇತರ ಕಲಿಕಾ ಸಂಪನ್ಮೂಲಗಳನ್ನು ಒದಗಿಸುತ್ತೆ. ಕನ್ನಡ ವಿಷಯ ಕೂಡ ಇದರಲ್ಲಿ ಲಭ್ಯವಿದೆ. ಇದುವೇ ದೀಕ್ಷಾ ಅನ್ನುವಂಥ ಆ್ಯಪ್. ಹೀಗೆ ಈ ಪಾಠಶಾಲಾ ಇದರಲ್ಲಿ NCERT ಪಠ್ಯಪುಸ್ತಕಗಳು ಮತ್ತು ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ಓದುವುದಕ್ಕೆ ಇವು ನೆರವನ್ನು ನೀಡ್ತವೆ. ಕೆಲವು ತರಗತಿಗಳ ವಿಷಯವು ಕನ್ನಡದಲ್ಲೂ ಕೂಡ ಸಿಗುತ್ತೆ. ಖಾನ್ ಅಕಾಡೆಮಿ ಅನ್ನುವಂಥ ಒಂದು ಆ್ಯಪ್ ಇದೆ. ಗಣಿತ, ವಿಜ್ಞಾನ ಮುಂತಾದ ವಿಷಯಗಳನ್ನು ಉಚಿತವಾಗಿ ನಾವಿಲ್ಲಿ ಕಲಿಬಹುದು. ಕನ್ನಡದಲ್ಲಿ ಲಭ್ಯವಿರುವಂತಹ ವಿಷಯಗಳು ಕೂಡ ಇವೆ. ಇನ್ನಷ್ಟು ಆ್ಯಪ್ಗಳ ಬಗ್ಗೆ ನಾವು ಮಾತಾಡೋಣ ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ.

0: ಕಾಂತಾರ ಎ ಲೆಜೆಂಡ್ ಚಾಪ್ಟರ್ ಒಂದು ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ವಿ ಅಬಿ ಅವರ ಧ್ವನಿಯಲ್ಲಿ ಮೂಡಿಬಂತು ಈ ಹಾಡು. ಶಶಿ ರಾಜ್ ಕೌರ್ ಅವರ ರಚನೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿತ್ತು. ಯುವಜನತೆಯ ಕಲಿಕೆಗೆ ನೆರವಾಗುವ ಶೈಕ್ಷಣಿಕ ಆ್ಯಪ್ಗಳ ಕುರಿತಂತೆ ಮಾತಾಡ್ತಿದ್ದೀವಿ ಯುವಧ್ವನಿ ಕಾರ್ಯಕ್ರಮದಲ್ಲಿ. ಸ್ವಯಂ ಅನ್ನುವಂಥ ಒಂದು ಆ್ಯಪ್ ಇದೆ, ಪದವಿ ಮಟ್ಟದ ವಿವಿಧ ವಿಷಯಗಳ ಆನ್ಲೈನ್ ಕೋರ್ಸ್ಗಳು ಉಚಿತವಾಗಿ ಇಲ್ಲಿ ಸಿಗ್ತವೆ. ಕೆಲವು ಕೋರ್ಸ್ಗಳಿಗೆ ಕನ್ನಡ ಭಾಷೆಗಳ ಸಹಾಯ ಕೂಡ ಸಿಗುತ್ತೆ. ಇನ್ನೊಂದು ಆ್ಯಪ್ ಅಂದರೆ ಅದು NPTEL, ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಮ್ಯಾನೇಜ್ಮೆಂಟ್, ಗಣಿತ ಮುಂತಾದ ವಿಷಯಗಳಿಗೆ ಉಚಿತ ವಿಡಿಯೋ ಪಾಠಗಳನ್ನು ಒಳಗೊಂಡಿರುವಂಥ ಆ್ಯಪ್ ಇದು. EPG ಪಾಠಶಾಲಾ, EPG ಪಾಠಶಾಲಾ ಏನಿದೆ, ಪದವಿ ನಂತರದ ಶಿಕ್ಷಣ ಸೇರಿದಂತೆ ಉನ್ನತ ಶಿಕ್ಷಣದ ಹಲವು ವಿಷಯಗಳಿಗೆ ಉಚಿತ ಅಧ್ಯಯನ ಸಾಮಗ್ರಿಗಳನ್ನು ಇದು ಒದಗಿಸುತ್ತೆ.
1: ಸಂಜು, ನಿನ್ಗೊಂದು ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕ್ಕಾಗದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದು ಕಾರಣನೂ ಇತ್ತು, ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ.

ರವೀಂದ್ರನಾಥ್ ಅವರು ಹಾಡಿದ ಗೀತೆ. ಕವಿರಾಜ್ ಅವರ ರಚನೆಗೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿತ್ತು. 8:43:24. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾವಿದ್ದೀವಿ ಯುವಧ್ವನಿ ಕಾರ್ಯಕ್ರಮದಲ್ಲಿ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ ಯುವಜನತೆಯ ಕಲಿಕೆಗೆ ನೆರವಾಗುವ ಶೈಕ್ಷಣಿಕ ಆ್ಯಪ್ಗಳ ಬಗ್ಗೆ. ಗಣಿತ ಅಂದರೆ ಸಾಕಷ್ಟು ಜನರಿಗೆ ಭಯದ ವಿಷಯ. ಕೆಲವೊಂದು ಗಣಿತದ ಸಮಸ್ಯೆಗಳನ್ನು ಬಿಡಿಸುವ ಮಾರ್ಗವೇ ಗೊತ್ತಾಗೋದಿಲ್ಲ. ಅಂತಹ ಕಠಿಣ ಸಮಸ್ಯೆ ಲೆಕ್ಕವನ್ನು ಹಂತ ಹಂತವಾಗಿ ಬಿಡಿಸುವ ಮಾರ್ಗವನ್ನು ತಿಳಿಸುವ ಆ್ಯಪ್ ಅಂದರೆ ಅದುವೇ ಸೊಕ್ರಾಂಟಿಕ್. ಈ ಆ್ಯಪನ್ನು ತೆರೆದಾಗ ಕ್ಯಾಮರಾ ತೆರೆಯುತ್ತೆ. ಕ್ಯಾಮರಾವನ್ನು ಗಣಿತದ ಸಮಸ್ಯೆಯ ಮೇಲೆ ಕೇಂದ್ರೀಕರಿಸಿದರೆ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಡುತ್ತೆ. ನಂತರ ಅದರ ಲೆಕ್ಕಾಚಾರವನ್ನು ಹಂತ ಹಂತವಾಗಿ ಹೇಗೆ ಬಿಡಿಸ್ಬೋದು ಅನ್ನೋದನ್ನು ಕೂಡ ತಿಳಿಸುತ್ತೆ. ಹಾಗಾಗಿ ಗಣಿತದ ಎಂತಹ ಸಮಸ್ಯೆಗಳು ಕೂಡ ಇಲ್ಲಿ ಸುಲಭವಾಗಿ ಬಿಡಿಸುವಂಥ ವಿಧಾನವನ್ನು ತಿಳಿಬಹುದು. ಇದು ತೃಪ್ತಿ ನೀಡದಿದ್ದರೆ ಮ್ಯಾಥ್ಸ್ ಟ್ರಿಕ್ಸ್ ಆ್ಯಪನ್ನು ಕೂಡ ಬಳಸ್ಬೋದು. ಹೀಗಾಗಿ ಗಣಿತದ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಶೈಕ್ಷಣಿಕ ಆ್ಯಪ್ ಅಂದರೆ ಅದುವೇ ಸೊಕ್ರಾಂಟಿಕ್.

ಕೈಲಾಶ್ ಕೇರ್, ಪ್ರೇಮ್ ಮತ್ತು ಸಂಗಡಿಗರು ಹಾಡಿದ ಕೇಡಿ ಚಿತ್ರದ ಹಾಡು ಪ್ರಸಾರ ಆಯಿತು. BS ಮಂಜುನಾಥ್ ಅವರು ಬರೆದ ಹಾಡಿಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ನಮ್ಮ ಸ್ವಂತ ದೇಹದ ಬಗ್ಗೆ ನಮಗೆಷ್ಟು ಗೊತ್ತು? ನಮ್ಮ ನರವ್ಯೂಹದಲ್ಲಿನ ಕೋಶಗಳೆಷ್ಟು?

ನಮ್ಮ ಹೃದಯ ಒಂದಿನದಲ್ಲಿ ಎಷ್ಟು ಬಾರಿ ರಕ್ತವನ್ನು ಪಂಪ್ ಮಾಡುತ್ತೆ, ಈ ರೀತಿಯಾದಂತಹ ಅನೇಕ ವಿಷಯಗಳು ನಮಗೆ ಆಶ್ಚರ್ಯವನ್ನು ತರುತ್ತೆ. ಸ್ಪೀಡ್ ಅನಾಟಮಿ ಕ್ವಿಜ್ ಎನ್ನುವಂಥ ಆ್ಯಪ್ ಮೂಲಕ ಇವುಗಳ ಕುರಿತಂತೆ ನಾವು ಆಳವಾಗಿ ಕಲ್ತ್ಕೋಬಹುದು. ಈ ಅಪ್ಲಿಕೇಶನ್ ಮೂಲಕ ದೇಹದ ವಿವಿಧ ಅಂಗಗಳ ಪರಿಚಯ, ಕಾರ್ಯರಚನೆ, ಕಾರ್ಯವಿಧಾನ, ಉಪಯುಕ್ತತೆ ಮುಂತಾದ ವಿಷಯಗಳನ್ನು ತಿಳಿಬಹುದು. ಇದೊಂದು ರೀತಿ ಆಟದಂತಿದ್ದು ಸಮಯದ ಮಿತಿಯೊಳಗೆ ವಿವಿಧ ಅಂಗಗಳನ್ನು ಗುರುತಿಸುವ ಜೊತೆಗೆ ಅವುಗಳ ಬಗ್ಗೆ ತಿಳಿಯುವಂಥ ಆಟ ಕೂಡ ಹೌದು. ಮಾನವನ ದೇಹದ ಬಗ್ಗೆ ಹೆಚ್ಚು ವೇಗವಾಗಿ ಕಲಿಯುವ ಮೊದಲ ಹೆಜ್ಜೆ ಅಂತಲೇ ಕರಿಬಹುದು. ಈ ಆ್ಯಪ್ನ ಹೆಸರು ಸ್ಪೀಡ್ ಅನಾಟಮಿ ಕ್ವಿಜ್.

ಇವತ್ತಿನ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಯುವ ಜನತೆಗೆ ನೆರವಾಗುವ ಶೈಕ್ಷಣಿಕ ಆ್ಯಪ್ಗಳ ಬಗ್ಗೆ ನಾವು ಮಾತಾಡಿದ್ವಿ. ಈ ಆ್ಯಪ್ಗಳಲ್ಲದೆ ಇನ್ನೂ ಅನೇಕ ಶೈಕ್ಷಣಿಕ ಅಪ್ಲಿಕೇಶನ್ಗಳಿವೆ. ಅವುಗಳನ್ನು ಬಳಸಿಕೊಂಡು ಜ್ಞಾನ ವಲಯವನ್ನು ಉತ್ತಮಪಡಿಸಿಕೊಳ್ಳುವ ಮೂಲಕ ಶೈಕ್ಷಣಿಕ ಅಭಿವೃದ್ಧಿಯನ್ನು ಹೊಂದಬಹುದು.

ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದ್ದ ಮ್ಯಾಕ್ಸ್ ಚಿತ್ರದ ಹಾಡು ಪ್ರಸಾರ ಆಯಿತು. ಚೇತನ್ ಗಂಧರ್ವ, ಎಂ ಸಿ ಬಿಜು ಮತ್ತು ಸಂಗಡಿಗರು ಹಾಡಿದ ಗೀತೆ, ಅನೂಪ್ ಭಂಡಾರಿ ಮತ್ತು ಎಂ ಸಿ ಬಿಜು ಅವರು ಬರೆದ ಹಾಡು ಇದಾಗಿತ್ತು. ಈ ಮ್ಯಾಕ್ಸ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಯುವಧ್ವನಿ ಕಾರ್ಯಕ್ರಮ

ಯುವ ಧ್ವನಿ ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ವಿವಿಧ ಭಾರತೀಯ ವತಿಯಿಂದ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅಲ್ಲಿವರೆಗೂ ನಮಸ್ಕಾರಗಳು.

ಸ್ಟುಡಿಯೋ ಸಮಯ ಸರಿಯಾಗಿ 9:15:33. ಇನ್ನು ಮುಂದೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಇಂಪಾದ ಹಿಂದಿ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಮೊದಲಿಗೆ ಬಾಡಿಗಾರ್ಡ್ ಚಿತ್ರದ ಹಾಡನ್ನು ಕೇಳಿ. ರಾಹತ್ ಫತೇ ಅಲಿ ಖಾನ್ ಮತ್ತು ಶ್ರೇಯ ಘೋಷಾಲ್ ಅವರು ಹಾಡಿರುವ ಈ ಗೀತೆಗೆ ಹಿಮೇಶ್ ರೇಷ್ಮಿಯಾ ಅವರ ಸಂಗೀತವಿದೆ. ಶಬೀರ್ ಅಹಮದ್ ಮತ್ತು ನೀಲೇಶ್ ಮಿಶ್ರಾ ಅವರು ಬರೆದ ಗೀತೆ ಇದು.

ಕಭಿ ಖುಷಿ ಕಭಿ ಗಮ್ ಚಿತ್ರದ ಹಾಡು ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ಮೂಡಿಬಂತು. ಅನಿಲ್ ಪಾಂಡೆ ಅವರ ರಚನೆಗೆ ಸಂದೇಶ್ ಶಾಂಡಿಲ್ಯ ಅವರ ಸಂಗೀತವಿತ್ತು. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 9:28:56 ದಿಲ್ ಹೇಕೆ ಮಾನ್ತಾ ನಹಿ ಚಿತ್ರದ ಹಾಡನ್ನು ಕೇಳಿ ಅನುರಾಧ ಭೌದ್ವಾಲ್ ಮತ್ತು ಬಬ್ಲಾ ಮೆಹ್ತಾ ಅವರ ಧ್ವನಿಗಳಲ್ಲಿ, ಸಮೀರ್ ಅವರ ರಚನೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿತ್ತು.

ಕುಮಾರ್ ಸಾನು ಅವರ ಕಂಠಸಿರಿಯಲ್ಲಿ ಗರ್ಲ್ ಫ್ರೆಂಡ್ ಚಿತ್ರದ ಹಾಡು ಪ್ರಸಾರ ಆಯಿತು. ಪ್ರವೀಣ್ ಭಾರದ್ವಾಜ್ ಅವರ ರಚನೆಗೆ ದಾಪು ಮಲ್ಲಿಕ್ ಅವರ ಸಂಗೀತವಿತ್ತು. 9:44:18 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಪ್ರಸಾರ ಆಗ್ತಾ ಇದೆ. ಗ್ಯಾಂಗ್ಸ್ಟರ್ ಚಿತ್ರದಿಂದ ಜುಬೀನ್ ಅವರ ಧ್ವನಿಯಲ್ಲಿ ಸಯೀದ್ ಕುದ್ರಿ ಅವರ ರಚನೆಗೆ ಪ್ರೀತಮ್ ಅವರ ಸಂಗೀತವಿದೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಮನ ಮುಟ್ಟಿದುವಂತ ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಡ್ತಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಸುರೇಶ್ ಶೆಟ್ಟಿ ಅವರು ಮಂದಾರ್ತಿ ಉಡುಪಿಯಿಂದ ಸಂದೇಶ ಕಳಿಸಿದ್ದಾರೆ. ಎನ್ಎಂ ಕರ್ಜಗಿ ಅವರು ಮುರುಗೋಡ್ನಿಂದ ಸಂದೇಶವನ್ನು ಕಳಿಸ್ಕೊಟ್ರೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ. ತೀರ್ಥೇಶ್ ಅವರ ಸಂದೇಶ ಬಂದಿದೆ ಚನ್ನಪಟ್ಟಣದಿಂದ. ಅನುಷಾ ಅವರು ನಮ್ಮ ರೆಂಡಿಂಗ್ ವಿತ್ 062 ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಜುನಾಥ ಅಯ್ಯನ್ ಕಲ್ಲತ್ತಮ್ಮನಹಳ್ಳಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನು ರವಾನಿಸಿದರೆ, ನಿರ್ಮಲಾ ಅವರ ಸಂದೇಶ ಬಂದಿದೆ ಗುರುಗುಂಟೆ ಪಾಳ್ಯದಿಂದ, ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ ಖಿಲಾರಿ, ಧನುಷ್ ದರ್ಶನ್, ರಾಜಶ್ರೀ ಪುಂಡಲಿಕ ಸಿದ್ದಲಿಂಗವ್ವ ಮತ್ತು ಮನೆಯವರು ಸಂದೇಶವನ್ನು ರವಾನಿಸಿ ಹಿಂದಿ ಮೆಲಡಿಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ರವಾನಿಸಿ ಹಿಂದಿ ಹಾಡುಗಳು ಖುಷಿ ಕೊಡ್ತು, ನಿಲಯಕ್ಕೆ ಧನ್ಯವಾದಗಳು ಅಂತಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹಾಗೆ ಅಮೃತ ರಮೇಶ್ ಅವರ ಸಂದೇಶ ಬಂದಿದೆ ಚಿತ್ರದುರ್ಗದಿಂದ.

ಕಿಶೋರ್ ಕುಮಾರ್ ಅವರು ಹಾಡಿದ ಚಲ್ತೆ ಚಲ್ತೆ ಚಿತ್ರದ ಈ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಪ್ರಸಾರವಾದಂಥ ಹಾಡುಗಳು ನಿಮಗೆ ಖುಷಿ ಕೊಟ್ಟವು ಅಂತ ನಾವು ಭಾವಿಸಿದ್ದೇವೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಷ್ಟೀಯ ಸರಸ್ ಆಜೀವಿಕಾ ಮೇಳ 2026 ಮಹಿಳಾ ಸ್ವಸಹಾಯ ಸಂಘಗಳು, ಗ್ರಾಮೀಣ ಕುಶಲಕರ್ಮಿಗಳು ಮತ್ತು ಮಹಿಳಾ ಉದ್ಯಮಿಗಳಿಗೆ ರಾಷ್ಟಮಟ್ಟದ ಮಾರುಕಟ್ಟೆ ವೇದಿಕೆಯನ್ನು ಒದಗಿಸಲಿದೆ ಎಂದು ಗ್ರಾಮೀಣಾಭಿವೃದ್ದಿ ಖಾತೆ ರಾಜ್ಯ ಸಚಿವ ಡಾ ಪೆಮ್ಮಸಾನಿ ಚಂದ್ರಶೇಖರ್ ಹೇಳಿದರು. ವಿಜಯವಾಡದ ಪುನ್ನಮಿ ಘಾಟ್ನಲ್ಲಿ ಸಿದ್ದತೆಗಳನ್ನು ಪರಿಶೀಲಿಸಿ ಅವರು ಮಾತನಾಡಿದರು. ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಮುಂದಿನ ತಿಂಗಳಿನಿಂದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 70,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಕರ್ನಾಟಕದ ಜಿಐ ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದ ಗುಲ್ಬರ್ಗಾ ತೊಗರಿ ಬೇಳೆಯನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಪ್ರಸ್ತುತ ಮಾರುಕಟ್ಟೆ ದರ ಪ್ರತಿ ಕೆಜಿಗೆ 60 ರೂಪಾಯಿಗಳಷ್ಟಿದ್ದರೆ ರಫ್ತು ಆಧಾರಿತ ಮಾರ್ಗದ ಮೂಲಕ ರೈತರಿಗೆ ಪ್ರತಿ ಕೆಜಿಗೆ 82 ರೂಪಾಯಿ ಆದಾಯ ಲಭ್ಯವಾಗಲಿದೆ. ನಾಡಹಬ್ಬ ಮೈಸೂರು ದಸರಾ ಅಂಗವಾಗಿ ಮಾಡಲಾಗುವ ದೀಪಾಲಂಕಾರ ಕಳೆದ ಬಾರಿಗಿಂತಲೂ ಹೆಚ್ಚು ಆಕರ್ಷಕ ಹಾಗೂ ಹೊಸತನದಿಂದ ಕೂಡಿರಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆಯುತ್ತಿದ್ದು, ನೋಟಿಸ್ ಜಾರಿಯಾದವರು ವಿಚಾರಣೆಗೆ ಹಾಜರಾಗಿ ಸಹಕರಿಸುವಂತೆ ಹಾಸನ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದ್ದ 12 ಎಕರೆ ಸರ್ಕಾರಿ ಜಮೀನನ್ನು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ನೇತೃತ್ವದಲ್ಲಿ ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ. ಏಷ್ಯನ್ ಗೇಮ್ಸ್ನ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದ ಮನು ಶಾ ಮತ್ತು ದಿಯಾ ಚಿಟಲೆ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಸತತ 3ನೇ ಆವೃತ್ತಿಯಲ್ಲೂ ಭಾರತವು ಪದಕ ಗೆಲ್ಲುವ ತನ್ನ ಪಯಣವನ್ನು ಮುಂದುವರಿಸುತ್ತಿರುವುದರಿಂದ ಇದು ಒಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ರಾಷ್ಟಪತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

105.9 FM. ಸಮಯ 10:03:25. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದ್ದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:03:46 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆ ಎಸ್ ಚಿತ್ರ ಅವರು ಹಾಡಿರುವ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಕದಂಬ ಚಿತ್ರದ್ದು. ಕೆ ಕಲ್ಯಾಣ್ ಅವರು ಬರೆದು ಸಂಗೀತ ನೀಡಿರುವ ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ.

ಮಾಂಗಲ್ಯಂ ತಂತು ನಾನಿನ ಚಿತ್ರದ ಹಾಡು ಪ್ರಸಾರ ಆಯಿತು. ವಿ ಮನೋಹರ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಮೂಡಿಬಂತು. ಕೆ ಕಲ್ಯಾಣ್ ಅವರ ರಚನೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ದನಿ ಕೂಡಿಸಿದರು. 10:24:08 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಾ.

ಓ ಪ್ರೇಮವೇ ಚಿತ್ರದ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಕೆ ಕಲ್ಯಾಣ್ ಅವರ ರಚನೆಗೆ ವಿ ರವಿಚಂದ್ರನ್ ಅವರ ಸಂಗೀತವಿತ್ತು. ಪೊಲೀಸ್ ಫೈಲ್ ಚಿತ್ರದ ಹಾಡನ್ನು ಕೇಳಿ ಹಂಸಲೇಖ ಅವರು ಬರೆದು ಸಂಗೀತ ನೀಡಿರುವ ಗೀತೆ ಇದು.

ಹಾಲುಂಡ ತವರು ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ರಸಿಕ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ರಸಿಕ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಹರಿಹರನ್ ವಿಜ್ಞಾನ ನಗರ ಇಲ್ಲಿಂದ ಸಂದೇಶ ರವಾನಿಸಿ ಪ್ರೇಮಿಗಳು ಸುಖ ದುಃಖಗಳಲ್ಲಿ ತಮ್ಮ ಮನಸ್ಸನ್ನು ಸಮಾಧಾನ ಪಡಿಸಿಕೊಳ್ಳಲು ಅನುಭವಿಸಿ ಹಾಡುವ ಹಾಡುಗಳು ಅದ್ಭುತವಾಗಿರ್ತವೆ ಅಂತಿದ್ದಾರೆ. ನಾಗರತ್ನವರು ರಾಜಾಜಿನಗರದಿಂದ ಅಪೂರ್ವ ಅವರು ಸಂದೇಶ ಕಳಿಸ್ಕೊಟ್ರೆ, ಹೆಬ್ಬಾಳದ ರಮೇಶ್ ಅವರು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರು, ಎಂ ಎಸ್ ಶೋಭಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಶ್ರೀನಿವಾಸ್ ಸುಪ್ರೀತಾ ಸನ್ನಿಧಿ ಕೋಣನಕೆರೆ ಗ್ರಾಮ ಹನೂರು ತಾಲೂಕು ಇಲ್ಲಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಅನುಷಾ ಅವರು, ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟ್ ಇಲ್ಲಿಂದ ಸಂದೇಶವನ್ನು ರವಾನಿಸಿದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ನಿರಂತರವಾಗಿ ಉನ್ನತೀಕರಿಸಿಕೊಳ್ಳುವಂತೆ ಹಾಗೂ ಕ್ಷಿಪ್ರ ತಾಂತ್ರಿಕ ಬದಲಾವಣೆಗಳಿಗೆ ಅನುಗುಣವಾಗಿ ತಮ್ಮನ್ನು ತಾವು ಹೊಂದಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಜಲಭದ್ರತೆಯೇ ನಾಗರಿಕರು, ಸರ್ಕಾರ ಮತ್ತು ಕೈಗಾರಿಕೆಗಳು ಸೇರಿದಂತೆ ಎಲ್ಲಾ ಪಾಲುದಾರರ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಜಲ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯ ಮಹತ್ವವನ್ನು ಅವರು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಸುಧಾರಣೆಯ ವಿಷಯದಲ್ಲಿ ಪ್ರಗತಿ ಕಾಣದಿರುವ ಬಗ್ಗೆ ಅಂತಾರಾಷ್ಟೀಯ ಸಮುದಾಯದಲ್ಲಿ ಹತಾಶೆ ಹೆಚ್ಚುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ 81ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಂಗವಾಗಿ ಸಚಿವರ ಮಟ್ಟದ ಅಧಿವೇಶನದಲ್ಲಿ ಅವರು ಮಾತನಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಎಲ್ಲಾ ಇಲಾಖೆಗಳು ಒಟ್ಟಾಗಿ ಕೈಜೋಡಿಸಿ ಕರ್ತವ್ಯ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿಯುತ್ತಿದ್ದು ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅನುದಾನವನ್ನು ಅತ್ಯಂತ ಜಾಗರೂಕತೆಯಿಂದ ಹಾಗೂ ವೈಜ್ಞಾನಿಕವಾಗಿ ಬಳಸಲು ಎಂಜಿನಿಯರ್ಗಳು ಅಗತ್ಯ ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಾಹಿತ್ಯ ಎಂ ಆಲದಮಟ್ಟಿ ನಿರ್ದೇಶನ ನೀಡಿದ್ದಾರೆ. ಬೀಜದ ತಳಿ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಬಹುದೊಡ್ಡದಾಗಿದ್ದು ಈ ವರ್ಷದ ಕೃಷಿ ಮೇಳವನ್ನು ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಎಂಬ ಧ್ಯೇಯದೊಂದಿಗೆ ಆಯೋಜಿಸಿರುವುದು ಶ್ಲಾಘನೀಯ ಎಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಪುರಸಭೆ ವತಿಯಿಂದ ಸ್ವಚ್ಛತೆಯೇ ಸೇವೆ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಶಿವಮೂರ್ತಿ ಮಾತನಾಡಿ, ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ, ಸ್ವಚ್ಛತೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುತ್ತದೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲಾ ಕೈಗಾರಿಕಾ ಪ್ರದೇಶಗಳಿಗೆ ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ಅಗತ್ಯವಿರುವ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ನಿರ್ದೇಶನ ನೀಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುಭರಾತ್ರಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.